0: ನಾನು ರಿಚರ್ಡ್ ಕ್ಯಾಸ್ಟಲಿನೋ, ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನಲ್ಲಿ ನಡೆದ ಜಿಲ್ಲಾ ಪತ್ರಕರ್ತರ ಸಮ್ಮೇಳನದಲ್ಲಿ ಮಾತನಾಡಿದ ದೈಜಿ ವರ್ಲ್ಡ್ ವಾಹಿನಿಯ ನಿರ್ದೇಶಕರಾದ ವಾಲ್ಟರ್ ನಂದಳಿಕೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ನಾನು 1999 ನನಗೆ ಆವಾಗ 26 ವರ್ಷ. ಫಸ್ಟ್ ಟೈಮ್ ಇಂಟರ್ನೆಟ್ ಬಗ್ಗೆ ಗೊತ್ತಾದದ್ದು ಆವಾಗ. ನಾನು ದುಬೈಯಲ್ಲಿದ್ದೆ. ಆವಾಗ ಡಯಲಪ್ ಅಂತ ಒಂದು ಇಂಟರ್ನೆಟ್ ಏನು ಸ್ಪೀಡ್ ಇತ್ತು. ಈಗ ವೈಫೈ, 3G, 4G, 5G, ನೆಕ್ಸ್ಟ್ 6G.

ಈ ವರ್ಷ 25ನೇ ವರ್ಷಕ್ಕೆ ಕಾಲಿಡ್ತದೆ. ನಾನು ಪತ್ರಿಕೆಯ ಬಗ್ಗೆ ಅಥವಾ ಟಿವಿಯ ಬಗ್ಗೆ ಮಾತಾಡುವುದಕ್ಕಿಂತ ಹೆಚ್ಚು ಅಥವಾ ಮಹತ್ವವಾಗಿ ನಾನು ಈ ಆನ್ಲೈನ್ ಮೀಡಿಯಾದ ಬಗ್ಗೆ ಒಂದು ಕೇವಲ 5 ನಿಮಿಷದಲ್ಲಿ ಮಾತಾಡ್ತೇನೆ. ನಾನು ಹೇಳಿದೆ 2000ನಲ್ಲಿ ಡಯಲಪ್ ಎರದಲ್ಲಿ ಆವಾಗ ಜಾಸ್ತಿ ಪಾಪ್ಯುಲರ್ ಇದ್ದದ್ದು ಏನು ಗೊತ್ತಾ ನಿಮಗೆ? ನೀವೆಲ್ಲ ಮಕ್ಕಳು ಹುಟ್ಟಲಿ ಇರಲಿಕ್ಕಿಲ್ಲ, ಹಾಟ್ಮೇಲ್ ಅಂತ ಯಾರಾದರೂ ಕೇಳಿದ್ದೀರಾ? ಹಾಟ್ಮೇಲ್ ಇಲ್ಲಲ್ವಾ? ಈಗ ಜಿಮೇಲ್ ಇದೆ ಅಲ್ವಾ? ಆಗಾನೆ ಆವಾಗ ಹಾಟ್ಮೇಲ್ ಅಂತ ಇತ್ತು. ನಾವು ಇಂಟರ್ನೆಟ್ ತೆಗೆದುಕೊಂಡ ಫಸ್ಟಿಗೆ ಒಂದು ಹಾಟ್ಮೇಲಿಗೆ ಫ್ರೀ ಸಬ್ಸ್ಕ್ರೈಬ್ ಮಾಡೋದು. ನಾ ಯಾರತ್ರ ಹಾಟ್ಮೇಲ್ ಇದೆ ಅಲ್ವಾ ಅವ ದೊಡ್ಡ ಜನ, ಹಾಟ್ಮೇಲ್ ಇದ್ದವ ಊರಿಗೆ ದೊಡ್ಡವ. ಸೊ ನಾನು ಹಾಟ್ಮೇಲ್ ಅನ್ನು ಆನ್ ಮಾಡಿ ನನ್ನ ಫ್ರೆಂಡ್ಸ್ಗೆ ಕೆಲವರಿಗೆ ಹೇಳುವುದು, ನೀನು ಕೂಡ ಹಾಟ್ಮೇಲ್ ಓಪನ್ ಮಾಡು, ಓಪನ್ ಮಾಡು ಅಂತ. ಅವರಿಗೆ ಏನಂತ ಗೊತ್ತಿಲ್ಲ. ಫೈನಲಿ ನಮ್ಮೊಬ್ಬ ಫ್ರೆಂಡ್ ಇದ್ದ, ಕುಮಾರ್ ಅಂತ, ಅವ ಮಂಗಳೂರಿನವ, ದುಬೈಯಲ್ಲಿದ್ದ. ಅವನ ಹತ್ರ ಮನೆಯಲ್ಲಿ ಕಂಪ್ಯೂಟರ್ ಇತ್ತು, ಆದರೆ ಹಾಟ್ಮೇಲ್ ಇರಲಿಲ್ಲ. ಅವನಿಗೆ ಹೇಳಿದೆ, ಎಂತ ಮಾರೆ ನೀನು ಒಂದು ಓಪನ್ ಮಾಡು, ಹಾಟ್ಮೇಲ್ ಓಪನ್ ಮಾಡು ಅಂತ. ಅವನು ಏನು ಟ್ರೈ ಮಾಡಿದ ಮಾಡಿದ ಮಾಡಿದ, ಕೊನೆಗೆ ಒಂದು ದಿನ ರಾತ್ರಿ 11 ಗಂಟೆಗೆ ನನಗೆ ಕಾಲ್ ಮಾಡ್ತಾನೆ ರಾತ್ರಿ, ವಾಲ್ಟರ್ ನೀನು ಹೇಳಿದ ಹಾಗೆ ಮಾಡಿದ್ದೇನೆ, ಏನು ಮಾಡಿದ್ದಿ? ಇಮೇಲ್ ಓಪನ್ ಮಾಡಿದ್ದೇನೆ, ಹಾಟ್ಮೇಲ್. ಏನು ಹೆಸರು ಹೇಳಿದ? ಕೇಳಿದೆ ನಾನು. ಅವ ಹೇಳಿದು, ನಾನು kumarmangalore@hotmail.com ಅಂತ ಮಾಡಿದ್ದೇನೆ, ನನ್ನ ಪಾಸ್ವರ್ಡ್ 123456 ಅಂತ ಹೇಳಿದ. ಅಂದ್ರೆ ಆವಾಗ ಅಷ್ಟು ಇನ್ನೋಸೆಂಟ್ ಇದ್ರು ಎಲ್ಲರೂ, ಇಮೇಲ್ನ ಜೊತೆಗೆ ಪಾಸ್ವರ್ಡ್ ಕೂಡ ಹೇಳ್ತಿದ್ರು. ಈಗ ನಿಮ್ಮ ಒಂದೊಂದು ಇಮೇಲ್ನ ಪಾಸ್ವರ್ಡ್ ನೋಡಿದ್ರೆ ಸುಮಾರು 15 ಡಿಜಿಟ್ ಇರ್ಬೋದಲ್ವಾ? ಒಂದು ವಾಕ್ಯ ನೆನಪಿಡಿ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ, ಆದ್ರೆ ಎಷ್ಟು 25 ಶಬ್ದಗಳ ಪಾಸ್ವರ್ಡ್ ಮಾತ್ರ ತುಂಬಾ ನೆನಪಿರಬಹುದು. ಸೊ ಆ ಟೈಮು ಅಷ್ಟು ಇನ್ನೋಸೆಂಟ್ ಇತ್ತು. ನೆಕ್ಸ್ಟ್ ಯಾವತ್ತು ಸೋಷಿಯಲ್ ಮೀಡಿಯಾ ಬಂತ ಆ ತನಕ ಜರ್ನಲಿಸಂ ಅಲ್ಲಿ ಒಂದು ಚಾಲೆಂಜ್ ಇತ್ತು, ಒಂದು ಫನ್ ಇತ್ತು. ಆ ತನಕ ಫೇಕ್ ನ್ಯೂಸ್ ಅಂತ ನಾನು ಕೇಳಿದ್ದು ಬಹಳ ಕಡಿಮೆ. ಈವನ್ ಆನ್ಲೈನ್ ಅಲ್ಲಿ ಅಷ್ಟು ಭಯ ಕೂಡ ಇತ್ತು ಎಂದು ಸುಳ್ಳು ಸುದ್ದಿಯನ್ನು ಹರಡಲಿಕ್ಕೆ. ಆದರೆ ಯಾವಾಗ 2007 ನಂತರ ಯೂಟ್ಯೂಬ್ ಬಂತ, ತದನಂತರ ಫೇಸ್ಬುಕ್ ಬಂತ, ಕಂಟ್ರೋಲು ಎಲ್ಲ ನಮ್ಮ ಕೈಯಿಂದ ಹೋಯಿತು. ಏನಾಯ್ತಂದ್ರೆ ಈಗ ಜರ್ನಲಿಸಂಗೆ ಬರುವವರು ಐದರ್ ದೇ ಆರ್ ಪ್ಯಾಸಿನೇಟ್ ಅಬೌಟ್ ಜರ್ನಲಿಸಂ, ರೈಟ್? ಯಾರಿಗೆ ಜರ್ನಲಿಸಂ ಅಲ್ಲಿ ಆಸಕ್ತಿ ಇದೆ ಅವರು ಜರ್ನಲಿಸಂಗೆ ಬರ್ತಾರೆ. ನನ್ನಂಥವರು, ನಾನು ಕ್ವಾಲಿಫೈಡ್ ಜರ್ನಲಿಸ್ಟ್ ಅಲ್ಲ, ನಾನು ಜರ್ನಲಿಸಂ ಮಾಸ್ ಮೀಡಿಯಾ ಏನು ಮಾಡಲಿಲ್ಲ, ಆದರೆ ನಂದು ಪ್ಯಾಷನ್ ಚಿಕ್ಕಂದಿನಿಂದ ಇತ್ತು, ಅದಕ್ಕಾಗಿ ಬಹುಶಃ ಒಂದು ಮಾಧ್ಯಮ ಸಂಸ್ಥೆಯನ್ನು ನಾನು ಈಗ ನಡೆಸ್ತೇನೆ. ಸೆಕೆಂಡ್, ಕ್ವಾಲಿಫೈಡ್ ಲೈಕ್ ಯು, ನೀವು ಕಾಲೇಜಿಗೆ ಹೋಗಿ ಜರ್ನಲಿಸಂ ಅಲ್ಲಿ ಡಿಗ್ರಿ ಮಾಡ್ತೀರಾ, ಪೋಸ್ಟ್ ಗ್ರಾಜುಯೇಷನ್ ಮಾಡ್ತೀರಾ, ನಾಳೆ ಪ್ರೊಫೆಷನಲ್ ಜರ್ನಲಿಸ್ಟ್ ಆಗ್ತೀರಾ. ಐದರ್ ಯು ಹ್ಯಾವ್ ಟು ಬಿ ಪ್ಯಾಷನೇಟ್ ಆರ್ ಪ್ರೊಫೆಷನಲ್. ಆದರೆ ಈಗ ಅದು ಎರಡು ಬೇಡ, ಖಾಲಿ ಒಂದು ಮೊಬೈಲ್ ಇದ್ರೆ ಸಾಕು. ಮೊಬೈಲ್ ಇದ್ರೆ ನೀವೇ ಜರ್ನಲಿಸ್ಟ್, ಕಂಟೆಂಟ್ ಕ್ರಿಯೇಟ್ ಮಾಡುವುದು ನೀವು, ಬರೆಯುವುದು ನೀವು, ಎಡಿಟ್ ಮಾಡುವುದು ನೀವು, ಪಬ್ಲಿಷ್ ಮಾಡುವುದು ನೀವು, ಕಮೆಂಟ್ ಮಾಡುವುದು ಕೂಡ ನೀವೇ. ಯಾಕೆಂದ್ರೆ 10 ಫೇಕ್ ಅಕೌಂಟ್ ಇರ್ತದೆ, ಕಮೆಂಟ್ ಮಾಡುವುದು ಕೂಡ ಅವರೇ, ಮತ್ತೆ ಪಬ್ಲಿಷ್ ಮಾಡಿ ಲಾಸ್ಟಿಗೆ ಯಾರು ಇಲ್ಲದಿದ್ರೆ ಓದುಗರು ಕೂಡ ನೀವೇ. ದಿಸ್ ಈಸ್ ದ ರಿಯಾಲಿಟಿ ಟುಡೇ. ಯಾಕೆಂದ್ರೆ ಯಾರ ಹತ್ರ ಮೊಬೈಲ್ ಇದೆ, ಯಾರ ಹತ್ರ ಒಂದು ಫೇಸ್ಬುಕ್ ಅಥವಾ ಯೂಟ್ಯೂಬ್ ಅಕೌಂಟ್ ಇದೆ, ಅವರು ಎಲ್ಲರೂ ಕೂಡ ಜರ್ನಲಿಸ್ಟ್ ಆಗಿ ಬಿಟ್ಟಿದ್ದಾರೆ. ಇದು ನಮಗೆ ಇವತ್ತಿಗೆ ಚಾಲೆಂಜ್. ನೀವೆಲ್ಲ ಇಷ್ಟು ಕಷ್ಟಪಟ್ಟು ಕಲಿತೀರಾ, ನಿಮ್ಮ ಚಾಲೆಂಜ್ ಏನೆಂದ್ರೆ, ನಂಬರ್ 1 ಚಾಲೆಂಜ್ ನಾಳೆ ಏನೆಂದ್ರೆ ನೀವು ಪ್ರೊಫೆಷನಲ್ ಜರ್ನಲಿಸ್ಟ್ ಆಗಿ ನಾಳೆ ಒಬ್ಬ ಅಮೆಚೂರ್ ಜರ್ನಲಿಸ್ಟ್ನೊಂದಿಗೆ ನೀವು ಕಾಂಪೀಟ್ ಮಾಡಬೇಕಾಗ್ತದೆ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಕ್ವಾಲಿಟಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ನಮ್ಮ ವ್ಯೂವರ್ಸ್. ಇನ್ಸ್ಟೆಡ್ ಆಫ್ ದಾಟ್, ವ್ಯೂಸ್, ನಂಬರ್ ಆಫ್ ವ್ಯೂಸ್, ನಂಬರ್ ಆಫ್ ಲೈಕ್ಸ್, ಶೇರ್ಸ್, ಕಮೆಂಟ್ಸ್, ಕೇವಲ ನಂಬರ್ ಗೇಮಿಗೆ ಈಗಿನ ಮಾಧ್ಯಮ ಬೆನ್ನು ಬಿದ್ದಿದೆ. ಬೇಕಾದ್ರೆ ಯಾರು ಕೂಡ ನೋಡಿ, ನಮ್ಮ ದೈಜಿ ವರ್ಲ್ಡ್ ಅಲ್ಲಿ ಈಗಲ್ಲ, ಒಂದು 7-8 ವರ್ಷಗಳ ಹಿಂದೆ ನನ್ನೊಬ್ಬ ಫ್ರೆಂಡ್ ಹೇಳ್ತಿದ್ರು, ನಾನು ದೈಜಿ ವರ್ಲ್ಡ್ ಅನ್ನ ಎಲ್ಲ ನ್ಯೂಸ್ ಅನ್ನ ಓದ್ತೇನೆ, ಆದ್ರೆ ಯಾವ ನ್ಯೂಸ್ ಆರ್ಟಿಕಲ್ಗೆ ಜಾಸ್ತಿ ಕಮೆಂಟ್ ಇದೆಯಾ ಅದನ್ನ ಮಾತ್ರ ನಾನು ಚೆನ್ನಾಗಿ ಓದ್ತೇನೆ ಅಂತ ಹೇಳುವುದು ಅವರು. ಅಂದ್ರೆ ಅದರ ಅರ್ಥ ಏನೆಂದ್ರೆ, ನಂಬರ್ ನೀವು ತೋರಿಸಿದ್ರೆ, ಒಂದು ಆರ್ಟಿಕಲ್ ಅಲ್ಲಿ 100 ಕಮೆಂಟ್ ಅಂತ ತೋರಿಸಿದ್ರೆ ಅದನ್ನ ಜನ ನೋಡ್ತಾರೆ, ಆದ್ರೆ ರಿಯಲಿ ಅದು ಕ್ವಾಲಿಟಿಯಾ, ನಿಜ ನ್ಯೂಸಾ ಅಲ್ವಾ, ಒಳ್ಳೆಯ ನ್ಯೂಸಾ, ಹೆಲ್ಪ್ಗೆ ಆಗುವುದ ನ್ಯೂಸಾ, ಅದನ್ನ ನಾವು ಡಿಸೈಡ್ ಮಾಡಲಿಕ್ಕೆ ಹೋಗುವುದಿಲ್ಲ. ಆದ್ರಿಂದ ಈ ಸೋಷಿಯಲ್ ಮೀಡಿಯಾ ಟೈಮಲ್ಲಿ ನಾವು ಮತ್ತು ನೀವು ಇಬ್ರು ಸೇರಿ ಈಗ ರವೀಂದ್ರ ಶೆಟ್ಟರು ಹೇಳಿದ್ದು

0: ಏನು ಸತ್ಯದ ಅನ್ವೇಷಣೆಯಲ್ಲಿ ನಾವು ಹುಡುಕಿಕೊಂಡು ಹೋದ್ರೆ ಎಲ್ಲಿ ಸತ್ಯ ಸಿಗ್ತದೆ ಅಂತ ಗೊತ್ತಿಲ್ಲ. ಆ ನಂಬಿಕೆ, ಆ ಭರವಸೆ ನಮ್ಮ ಮೇಲೆ ಇಟ್ಟಿದ್ದಾರೆ, ಅದು ಎಷ್ಟರ ಮಟ್ಟಿಗೆ ನಾವು ಕಾಪಾಡ್ತೇವೆ ಅಂತ ಗೊತ್ತಿಲ್ಲ. ಆದರೆ ನಿಮ್ಗೆಲ್ರಿಗೂ ಈ ಸ್ಟೂಡೆಂಟ್ಸ್ ಒಂದು ಮಾತನ್ನು ಹೇಳ್ತೇನೆ, ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ನೀವು ಅದನ್ನ ದಯಮಾಡಿ ಇನ್ನೊಮ್ಮೆ ಕೇಳಿ. ಈ ಮೀಡಿಯಾದಲ್ಲಿ 5 ಜನರೇಷನ್ನ ನಾವು ಟಾರ್ಗೆಟ್ ಮಾಡ್ತೇವೆ ರೀಡರ್ಶಿಪ್ಗೆ, ಅದು ಟಿ ವಿ ಇರಲಿ, ರೇಡಿಯೋ ಇರಲಿ, ಪ್ರಿಂಟ್ ಇರಲಿ, ಆನ್ಲೈನ್ ಇರಲಿ, ಅಥವಾ ಯಾವುದೇ ಮೀಡಿಯಾ ಇರಲಿ. 5 ಜನರೇಷನ್ನ ನಾವು ಟಾರ್ಗೆಟ್ ಮಾಡ್ತೇವೆ. 5 ಜನರೇಷನ್ ಯಾವುದಂತ ಗೊತ್ತಾ ನಿಮಗೆ? ನಂಬರ್ 1 ಜನರೇಷನ್ ಬೇಬಿ ಬೂಮರ್ಸ್ ಅಂತ. ಯಾರಿಗೆಲ್ಲ ಗೊತ್ತು ಬೇಬಿ ಬೂಮರ್ಸ್ ಅಂದ್ರೆ ಏನಂತ? ಎಸ್, ಒಬ್ರಿಗೆ. ಬೇಬಿ ಬೂಮರ್ಸ್ ಅಂದ್ರೆ ಯಾರು 60 ಇಯರ್ ಅಂಡ್ ಅಬೌವ್ ಇದ್ದಾರೆ ಅವರನ್ನ ಬೇಬಿ ಬೂಮರ್ಸ್ ಜನರೇಷನ್ ಅಂತ ಕರೀತೇವೆ. ಅವರು ಜಾಸ್ತಿಯಾಗಿ ಡಿಪೆಂಡ್ ಆಗುವುದು ಪ್ರಿಂಟ್ ಮೀಡಿಯಾ ಅಥವಾ ಟಿವಿ ಮೀಡಿಯಾ. ಇದ್ದಾರೆ ಆನ್ಲೈನ್ ಮೀಡಿಯಾದಲ್ಲಿ ಕೂಡ ಇದ್ದಾರೆ, ಆದರೆ ಅಬೌವ್ 60 ಇಯರ್ ಓಲ್ಡ್ಗೆ ನಾವು ಬೂಮರ್, ಏನು ಬೇಬಿ ಬೂಮರ್ ಅಂತ ಹೇಳ್ತೇವೆ. ಸೆಕೆಂಡ್ ಜನರೇಷನ್ ಎಕ್ಸ್. ಜನರೇಷನ್ ಎಕ್ಸ್ನ ಏಜ್ ಲಿಮಿಟ್ ಗೊತ್ತಾ ನಿಮಗೆ? ಫ್ರಮ್ ಏಜ್ 45 ಅಂಡ್ 60. ಈ ನಡುವೆ ಯಾರು ರೀಡರ್ಸ್ ವಿವರ್ಸ್ ಇದ್ದಾರೆ ಅವರನ್ನ ಜನರೇಷನ್ ಎಕ್ಸ್ ಅಂತ ಹೇಳ್ತಾರೆ. ನಾನು ಆ ಜನರೇಷನ್ ಎಕ್ಸ್ ಅಲ್ಲಿ ಇದ್ದೇನೆ. ಅವರು ಪ್ರಿಂಟ್ ಮೀಡಿಯಾದಿಂದ ಅವರ ಟ್ರಾನ್ಸಿಷನ್ ಇರ್ತದಲ್ಲ ಡಿಜಿಟಲ್ ಮೀಡಿಯಾಕ್ಕೆ, ಆ ಏಜ್ಗೆ ನಾವು ಏನ್ ಹೇಳ್ತೇವೆ? ಜನರೇಷನ್ ಎಕ್ಸ್ ಅಂತ ಹೇಳ್ತೇವೆ. ಮೂರನೇದು ಜನರೇಷನ್ ವೈ. ಜನರೇಷನ್ ವೈ ಅಂದ್ರೆ ಏಜ್ 29 ಇಂದ 44 ತನಕ, ಈ ಏಜ್ಗೆ ನಾವು ಟಾರ್ಗೆಟ್ ಮಾಡುವುದಕ್ಕೆ ಜನ್ ವೈ ಅಂತ ಹೇಳ್ತೇವೆ. ಇವರು ಏನಾಗಿದ್ದಾರೆ ಅಂದ್ರೆ ಇಂಟರ್ನೆಟ್ ಬರುವಾಗ ಅವರು ಕೂಡ ಹುಟ್ಟಿಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಇಂಟರ್ನೆಟ್ ಬರುವಾಗ ಅವರು ಹುಟ್ಟಿದ್ದಾರೆ. ಸೊ ಅವರಿಗೆ ಆ ಪ್ರೀವಿಯಸ್ ನಮ್ಮಂತ ಕಷ್ಟ ಗೊತ್ತಿಲ್ಲ. ಸೊ ಜನರೇಷನ್ ವೈ. ದೆನ್ ಜನರೇಷನ್, ನಾನು ಝಡ್ ಅಂತ ಹೇಳ್ತೇನೆ, ಕೆಲವರು ಝಿ ಅಂತ ಹೇಳ್ತಾರೆ, ಯಾವುದು ಸತ್ಯ ಅಂತ ಗೊತ್ತಿಲ್ಲ. ಆದರೆ ಜನರೇಷನ್ ಝಿ ಅಥವಾ ಜನರೇಷನ್ ಝಡ್, ಇದರ ಏಜ್ ಇಂಟ್ರೆಸ್ಟಿಂಗ್ ಇದೆ, 13 to 28. ನಿಮ್ಮಲ್ಲಿ ಹೆಚ್ಚಿನವರು ಈಗ ಜನರೇಷನ್ ಝಿ ಅಲ್ಲಿದ್ದೀರಿ ಅಲ್ವಾ ಸ್ಟೂಡೆಂಟ್ಸ್? ಜನರೇಷನ್ ಝಿ ಅಲ್ಲಿದ್ದೀರಿ. ನಿಮಗೆ ಈಗ ಏನೆಂದ್ರೆ ನಿಮ್ದು ಫಸ್ಟ್ ಪ್ರಯೋರಿಟಿ ಮೊಬೈಲ್. ನೀವು ಮೊಬೈಲ್ ನ್ಯೂಸ್ ಅನ್ನ, ಮೊಬೈಲ್ ಕಂಟೆಂಟ್ ಅನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀರಿ, ಮತ್ತೆ ನಿಮಗೆ ಪೇಷನ್ಸ್ ಎಂಬುದಿಲ್ಲ. ನಿಮಗೆ ಕೇವಲ ವಾಟ್ಸ್ಆ್ಯಪ್ನ ಸ್ಟೇಟಸ್ ಅಥವಾ 90 ಸೆಕೆಂಡ್ನ ರೀಲ್, ಯೂಟ್ಯೂಬ್ನ 3 ಮಿನಿಟ್ ಶಾರ್ಟ್ಸ್ ಮಾತ್ರ ನಿಮಗೆ ಇಂಟ್ರೆಸ್ಟ್. ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ರೀಡಿಂಗ್ ಆರ್ ವಾಚಿಂಗ್ ಲೆಂಗ್ತಿ ನ್ಯೂಸ್. ರೈಟ್ ಆರ್ ರಾಂಗ್? ಮೆಜಾರಿಟಿ ಆಫ್ ಯು ವಿಲ್ ಎಗ್ರಿ ವಿತ್ ಮೀ. ಅಂಡ್ ದೇರ್ ಇಸ್ ಒನ್ ಮೋರ್ ಜನರೇಷನ್, ದಟ್ ಈಸ್ ಕಾಲ್ಡ್ ಜನರೇಷನ್ ಆಲ್ಫಾ. ಜನರೇಷನ್ ಆಲ್ಫಾ ಈಸ್ ಫ್ರಮ್ 0 to 13. ಈ 0 to 13 ಏನಂದ್ರೆ, ಮುಂದೆ ನಾನು ಡೆಫಿನೆಟ್ಲಿ ಹೇಳ್ತೇನೆ, ಅವರಿಗೆ ಕೈಯಲ್ಲಿ ಪೆನ್ ಹಿಡಿಯುವ ಚಾನ್ಸೇ ಇಲ್ಲ. ಅವರು ಓದುವುದೇ ಈಗ ಸ್ಕ್ರೀನ್ನ ಮೇಲೆ, ಮೊಬೈಲ್ ಸ್ಕ್ರೀನ್ ಇರಲಿ, ಟಿವಿ ಸ್ಕ್ರೀನ್ ಇರಲಿ, ಅಥವಾ ಯಾವುದೇ ಸ್ಕ್ರೀನ್ ಇರಲಿ, ಅಲ್ಲಿಂದ ಅವರು ಸ್ಟಡಿ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಎಲ್ಲಾನೂ ಗೊತ್ತಿದೆ, ಎಲ್ಲ ಅಡ್ವಾನ್ಸ್ಡ್ ಡಿಜಿಟಲ್ ಫೆಸಿಲಿಟಿ ಅವರಿಗೆ ಇದೆ. ಸೊ ಈಗ ಮೀಡಿಯಾ, ನೀವು ನಾಳೆ ಜರ್ನಲಿಸಂ ನಿಮ್ಮ ಕೋರ್ಸ್ ಆಗಿ ನೀವು ಟಿವಿ ಅಥವಾ ಯಾವುದೇ ಮಾಧ್ಯಮಕ್ಕೆ ಬಂದ್ರೆ ಈ 5 ನೆನಪಿಟ್ಕೊಳ್ಳಿ. ಈ 5 ಜನರೇಷನ್ ನ ಆಡಿಯನ್ಸ್ ಅನ್ನ ಹೇಗೆ ಅಟ್ರಾಕ್ಟ್ ಮಾಡುವುದು, ಅವರಿಗೆ ಹೇಗೆ ಎಜುಕೇಟ್ ಮಾಡುವುದು, ಅವರನ್ನು ಹೇಗೆ ಕ್ಯಾಪ್ಚರ್ ಮಾಡುವುದು, ಅದು ನಿಮ್ಮ ಮನಸ್ಸಿನಲ್ಲಿರಲಿ. ಸೊ ನಾನು ನಿಮ್ಮ ಹತ್ರ ಇವತ್ತು ಹೇಳುವುದು, ಪ್ರಸ್ತುತ ಇವತ್ತಿನ ಆನ್ಲೈನ್ ಮಾಧ್ಯಮದ ಚಾಲೆಂಜ್ ಏನೆಂದ್ರೆ ಫೇಕ್ ನ್ಯೂಸ್. ಅದರ ಬಗ್ಗೆ ಆಲ್ರೆಡಿ ನಮಗೆ ಗೊತ್ತು, ನಾನು ಅದನ್ನು ನಿಮಗೆ ಜಾಸ್ತಿ ಡೀಟೇಲ್ಡ್ ಆಗಿ ಹೇಳಬೇಕಂತ ಇಲ್ಲ. ಸೆಕೆಂಡ್ಲಿ, ನಮ್ಮ ಆನ್ಲೈನ್ ಮೀಡಿಯಾ ಇರಲಿ ಅಥವಾ ಇವತ್ತಿನ ಮಾಧ್ಯಮದಲ್ಲಿ ನಾವು ಫೇಸ್ ಮಾಡುವಂಥದ್ದು ಏನೆಂದ್ರೆ, ಈ ಕಾಂಪಿಟೀಷನ್, ಈ ಕ್ವಾಲಿಫೈಡ್ ಜರ್ನಲಿಸ್ಟ್ ಏನಿದ್ದಾರೆ ಅವರು ಅಮೆಚೂರ್ ಜರ್ನಲಿಸ್ಟ್ನೊಂದಿಗೆ ಒಂದು ಕಾಂಪೀಟ್ ಮಾಡುವಂಥ ಒಂದು ಪ್ರಸಂಗ ನಮ್ಮ ಮುಂದೆ ಬಂದು ನಿಂತಿದೆ. ಮತ್ತು ಥರ್ಡ್, ನಾವು ಪ್ರೆಸ್ನ ಓನರ್ ಆಗಲಿ, ನಮ್ಮ ಮೀಡಿಯಾದ ಓನರ್ ಆಗಲಿ, ಅಥವಾ ಯಾರು ಇನ್ಚಾರ್ಜ್ ಆಗಲಿ, ರೆವೆನ್ಯೂ ಒಂದು ಚಾಲೆಂಜ್ ಆಗಿದೆ. ಯಾಕೆಂದರೆ ಇವತ್ತು ತುಂಬಾನೇ ಫ್ರೀ ಕಂಟೆಂಟ್ ನಮಗೆ ಆನ್ಲೈನಲ್ಲಿ ಸಿಗ್ತದೆ. ಆದ್ದರಿಂದ ಕೆಲವು ನ್ಯೂಸ್ ಪೇಪರ್ ನೋಡಬಹುದು, ಅದು ಸಬ್ಸ್ಕ್ರಿಪ್ಷನ್ ಬೇಸ್ ಆನ್ಲೈನಲ್ಲಿ ಸೇಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ದಿ ಹಿಂದೂ ನ್ಯೂಸ್ ಪೇಪರ್ ಇರಲಿ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಇರಲಿ, ಅವರ ಹತ್ರ ಫುಲ್ ಕಂಟೆಂಟ್ ನೀವು ಓದಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ವರ್ಷಕ್ಕೆ ಇಷ್ಟೇ ಹಣವನ್ನು ಕಟ್ಟಬೇಕು. ದೆನ್ ಕ್ವಾಲಿಟಿ ವರ್ಸಸ್ ನಂಬರ್ ನಾನು ಹೇಳಿದೆ. ಮತ್ತು ಕೊನೆಗೆ ನಾಯ್ಸ್ ವರ್ಸಸ್ ಡಿಸ್ರಪ್ಷನ್ ಇವತ್ತಿನ ಇನ್ನೊಂದು ಚಾಲೆಂಜ್. ಟಿವಿ ಚಾನೆಲ್ ಅಲ್ಲಿ ನೋಡಿ, 9 ಗಂಟೆಗೆ ನಾಯ್ಸ್ ಬಿಟ್ಟರೆ ಬೇರೆ ಏನನ್ನು ಕೂಡ ನಮಗೆ ಕೇಳಲಿಕ್ಕೆ ಆಗುವುದಿಲ್ಲ. ಸೊ ಇದು ಕೂಡ ನಿಮಗೆ ಮುಂದೆ ಹೋಗುವಾಗ ಒಂದು ಚಾಲೆಂಜ್. ಸೊ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಕಾಲಿನ ಬುಡಕ್ಕೆ ಬಂದು ನಿಂತಿದೆ. ಸೊ ಎಲ್ಲಾ ಸ್ಟೂಡೆಂಟ್ಸ್ ಹತ್ರ ನಾನು ಇಷ್ಟೇ ಹೇಳ್ತೇನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಹಿಯರ್, ಇಟ್ ಈಸ್ ಗೋಯಿಂಗ್ ಟು ರೂಲ್. ಇಫ್ ಯು ಡು ನಾಟ್ ಲರ್ನ್, ಡು ನಾಟ್ ಅಂಡರ್ಸ್ಟ್ಯಾಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಯು ಆರ್ ಗೋಯಿಂಗ್ ಟು ಬಿ ಆನ್ ಇಲ್ಲಿಟರೇಟ್ ಜರ್ನಲಿಸ್ಟ್, ಐ ವಿಲ್ ಟೆಲ್ ಯು. ಸೊ ಇಫ್ ಯು ಡೋಂಟ್ ನೋ ಅಬೌಟ್ ಆರ್ಟ್ ಎಐ, ಸ್ಟಾರ್ಟ್ ಲರ್ನಿಂಗ್, ಯೂಸ್ ಲರ್ನಿಂಗ್, ಬಿಕಾಸ್ ಇಟ್ ವಿಲ್ ಹೆಲ್ಪ್ ಯು. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಕೆಲವು ಪಾಯಿಂಟ್ಸ್ ಅನ್ನ ಈ ಟೈಮ್ ಲಿಮಿಟ್ ನ ಮಧ್ಯೆ ನಿಮಗೆ ಹೇಳಿದೆ. ಈ ಅವಕಾಶಕ್ಕಾಗಿ ಪ್ರೆಸ್ ಕ್ಲಬ್ಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಜೈ ಹಿಂದ್.
1: ಇಷ್ಟವರೆಗೆ ವಾಲ್ಟರ್ ನಂದಳಿಕೆ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗ್ 107.8 FM.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ಯಾನೆ ನಿಕ್ಲೆನ ಮೋಕೆದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡದ ಕಲಾವಿದೆ. ನಿಕ್ಲು ಮಾತಿಲ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ರೇಡಿಯೋ ಸಾರಂಗ್ 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ ಎಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
2: ಸಂಸಾರಾಚಾ ಶಿಮಾಪುರಿಯಾಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ
2: ತಾಳು ಅನಿ ಉಮಾಳ

ಹಲೋ ಹಾಯ್ ನಮಸ್ಕಾರ, ಈ ಕುನ ಸತ್ ರೇಡಿಯೋ ಸಾರಂಗೀಕ್ಷಿ 7.8 FM ರಂಗ ರಂಗಾಲ್ಜಿನಿ ತಳವು ಮಾಡೋ ಕಾರ್ಯಕ್ರಮ ಮುಗಾಸು ಸ್ವಾಗತ ರೋಷನ್ ಕುಲಶೇಖರ್ ತುಮಚ ಮುಗಾಸು ಈಸ್ಟ್ ಮುಗೋಚನು ಆಯ್ಚೆ ತಳವು ಮಾಡೋ ಕಾರ್ಯಕ್ರಮ ಅಂತ ಮೀ ನಿರಂತರ ಪೋದ ಐಕತೆಯಲ್ಲಿ ಅವ್ನು ಕೊಂಗಣಿ ಪೋದ ತುಮಕ ಖಂಡಿತ ಮುಗಾಚಿ ತಡೆ ಪೋಟಿ ಅಪರೂಪಿ ಕೊಂಗಣಿ ಪೋದ ಯಾಮಿ ಪ್ರಸಾರ ಕರ್ತಾವ್ ಅನಿ ಆಜ್ ತಳವು ಮಾಡೋ ಕಾರ್ಯಕ್ರಮ ಅಂತಲಿ ತುಡಿ ಪೋದ ತುಮಕ ತೀರ್ ಪ್ರಸ್ತುತ ತನ ವೆಲ್ಫೇರ್ ಅಭಿಂಬ ಸಚ ಕೂಳೆ ಅಂತಲಿ ಜೈತ್ಯ ಪೋದ ಬೈಕಿ ಅನಿ ಸಬಿ ಸಬಿತ್ ಪೋದ ಸಾತ ತಂತು ಮುಗೋಚನು ಈಗ ದೋನ್ ಪೋದ ಸುರುವ ತುಮಚ್ಯ ಖಾತೀರ ಪ್ರಸ್ತುತ ಕರ್ನಾಸ ಮಕ್ಕ ತುಸು ಉಗಡಾಸ ಎತ್ತಾ ಹಾವೆತ್ತಾ ಕಟ್ಟಿದೇವ ನೀ ಪೋದ ತುಮ್ಮೆ ಐಕಲೆ ಅಂತ ಸೈತಿ ಪೋದ ಅಸ ವೆಲ್ಫೇರ್ ಅಭಿಂಬ ಸಚ ಕೂಳೆ ಅಂತ ಪುಣ ತುಮಚ ಖಾತೀರ್ ಎದ ಮನಸ್ಸರ ವೆಲ್ಫೇರ್ ಅಭಿಂಬ ಸಚ ಕೂಳೆ ತವನ್ ಹಗಸರ್ ಪ್ರಸ್ತುತ ಕರ್ನಾತ್ಲಿ ದೋನ್ ಸುಬಿತ್ ಪೋದ ಪ್ರಸ್ತುತ ಕರ್ನಾಸ ಇಂಡಿ ಈ ತೀಸ ಅವನ ಸಾತ್ ಮುಗೋಚನು ಕಾಲ್ ಜಚದಾರ ಬಡೈತಾ ತಶೆನ್ಸ್ ಅವಮಿ ಕುಸು ಕುಸು ಹಸ್ ಈ ದೋನ್ ಪೋದ ಅಂತ ಐಕೋನ್ಯ ಐಕತ್ರವ ರೇಡಿಯೋ ಸರಂಗೀಕ್ಷ 7.8 FM ರಂಗ ರಂಗಾಳ್ ಜಿನೀ

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಪರದಕ್ ಬೂಡಿದಾಳು ಮಳು ಕಾರ್ಯಕ್ರಮ ಸ್ವಾಗತ್ ಮುಗಚುನು ಮುಕ್ಲಿ ಅನಿದೊಂದು ಪೊದಾ ಮೇಕುನ್ಯ ಐಕತ್ರವ ರೇಡಿಯೋ ಸಾರಂಗ 107.8 FM ಹೈಜಿ ಸಾ ಸುಬಿ ಸುಬಿತ್ ಪೊದಾ ಮೇಕಲಿ ಅನಿ ಮುಕ್ಲಿ ಅನಿದೋನು ಪೊದಾ ಸಾತ್ ಮೈಕ್ ಸೈಮನಚ ಬೆಸ್ಟ್ ಕೋಲ್ ಎಂತ ಡಿಸ್ಕೋ ಅನಿ ಡ್ರೀಮ್ ಬಾಯ್ ತಿಂದೋನಿ ಪೊದಾದ ಐಕೋನ್ಯ ಐಕತ್ರವ ರೇಡಿಯೋ ಸಾರಂಗ 107.8 FM ರಂಗ ರಂಗಾಡ್ ಜಿನೇ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಪರತ್ ನಿಮಾನೆ ಯಾ ಕಾರ್ಯಕ್ರಮ ತುಮಕ ಮೊಗೋ ಸುಸ್ವಾಗತ್ ತರ್ ಮೊಗೋಚನು ಐಜ ಕಾರ್ಯಕ್ರಮ ಹಂಗಸರ್ ಮುಗ್ದೋ ಸೋ ವೇಳ್ದಲ್ಲ ನಿಮಾನೆ ಪೋದ ಸಾ ತೆಂಬೆ ತೆಂಬೆ ತೇ ಆಯ್ಕೋ ನಮಗೆ ಖುಷಿ ಪಾವ್ಯ ಸಂತೋಷ ಪಾವ್ಯ ಐ ಸೋ ತಾಳು ಮಾಡೋಣ ಹಂಗಸರ್ ಸುಮ್ತ ಹೋದ ಒಂದು ಸಾರಿ ರೇಡಿಯೋ ಸಾರಂಗ್ 7.6 FM ರಂಗ್ ರಂಗ್ ಆಳ್ಜನೇ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಈ ಕಾರ್ಯಕ್ರಮದಲ್ಲಿ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನ, ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಹಾಗೂ ಮದ್ದಳೆ, ಕುಮಾರ ಸುಬ್ರಹ್ಮಣ್ಯ ಭಟ್ ಒಳಕುಂಚ, ಚಂದ್ರಶೇಖರ ಗುರುವಾಯನಕೆರೆ. ಪಾತ್ರವರ್ಗದಲ್ಲಿ ಡಿ ಮನೋಹರ್ ಕುಮಾರ್, ವಿನೋದ್ ರೈ ಸೊರಕೆ, ತಿಲಕ್ ಹೆಗ್ಡೆ, ಡಿ ಸಂತೋಷ್ ಕುಮಾರ್, ಶಶಿಧರ ಬಾಚಕೆರೆ, ದಿವಾಕರ್ ರೈ, ದಿನೇಶ್ ಕೋಡಪದೌ, ಎಂಕೆ ರಮೇಶ್ ಆಚಾರ್ಯ, ಸಂಜಯ್ ಕುಮಾರ್ ಗೋಣಿಬೀಡು, ಕಡಬ ಶ್ರೀನಿವಾಸ್ ರೈ. ಈಗ ಶ್ರೀಮತಿ ಶ್ರೀಪತಿ ಈ ತುಳು ಯಕ್ಷಗಾನದ 8ನೇ ಕಂತು.
1: ಅಂಚಾಂದ ನಿನ್ನ ಅಪ್ಪೇನೆ ಆನದ ರಾಮನ ಪೂಜಿ ನಿನ್ನ ಬುಡೆತಿಲ ಎಂಕು ಬರ್ಚಿ ನಿನ್ನ ಅಪ್ಪೇನು ಒಂಜಿ ಪುಗೆಯಲ್ಗ ಕಟ್ಟೋಣ ನಿನ್ನ ಬುಡೆತಿನ ಬುಕ್ಕೊಂಜಿ ಪುಗೆಯಲ್ಗ ಕಟ್ಟೋಣ ಬುಕ್ಕೊಂಜಿ ಮಲ್ಲ ಕಲ್ಲನ ಕಂಟೆಲ್ಗ ಕಟ್ಟೋಣ ಕಾರ್ ಗೊಂಜಿ ಕಲ್ಗಲ್ಲ ಕಟ್ಟೋಣ ಹೋದು ಕಟ್ಟದ ಗುಡ್ಡಿಗಳಾಗಿ ಈ ಊರು ಸಜ್ಜೆ ಊರು ಬಿಡ್ದು ಪೌರ
2: ನರಮಣಿ ಸೋತು ತನಗೆ ಎತ್ತಿ ತಿರ್ತಿ ಜಪ್ಪೆ ಬಂದ್ಕೊಂಡು ಮಾರ್ಗದ ಬಳಿ ತಿತ್ತಿನ ಕೈಕಣ್ಣಿನೇ ಅಪ್ಪೆಂದು ಬಂದು ತಿನ್ನ ಈ ಜನ ಅಪ್ಪೇನೆ ನಂಕು ಕೊಲಿಯಲ್ಲ ಬಿದಡ್ನತ್ತ ಸೋತು ಬೆಟ್ಟಿಗೆ ನರಮಣಿ ಎತ್ತಿ ತಿತ್ತು ಬಂತೆ
1: ಇಂಚಿನ ದಾರಿದ್ರ್ಯ ಹೊತ್ತನಲ್ಲಿ ಊರುಡಿತೇರ್ ನನ್ನ ಬರ್ಸ ಬರುವ
2: ಬರುವ
1: ಅವ ಅಂಚವೈತೆ ದೂರ ನಂಕು ಬೋಡೇನೆ ಪಟ್ಟ ಪಟ್ಟದ ಮನೆ ಕಾಲಿಂಡು ಇರುದೂರ ಇತ್ತಿ ಯಾನ್ ಬತ್ತೇನ ಆಯ್ನ ಗೆಂದೇನ ಪಟ್ಟದ ಮನೆ ಖಾಲಿ ಆಲುಂಡ ಅರಸು ಯಾನ ಅವಡ ಅವು ದೇವಸ್ಥಾನ ವಂಚಿದುಳ್ಳೆ ಅವಳು ಮಾರ್ಗ
2: ಆಪೇಕುಂದು ಮಲ್ಲ
1: ಅವಳು ಸೂದೆ ಈ ಊರದ ಪರಿಮಿತಿ ಏತು ಮುಟ್ಟ ದೇವಸ್ಥಾನ ವಂಚ ಮಾರ್ಗ ಒಯಿಂಚಿ ಸೂದೆ ಈ ತೇಟ ಮಾತ್ರ ಒಯಿಂಚಿ ಒಣ ಗುಡ್ಡೆ ಅಂಚ ಈಗಿ ಎಲ್ಲಿಯವರಂದ ಮಲ್ಲೆ ಅಂತ ಬಂದ್ಬಿಟ್ಟಿರಿ ಎಲ್ಲೆ ಎಲ್ಲವು ಅವು ಇತ್ತಿಲ್ಲ ಎಂಕೆ ಮಲ್ಲ ಮಲ್ಲ ಅವು ಇತ್ತಿಲ್ಲ ಅವು ಈರಗಿ ಬಟ್ರೆ ಮಲ್ಲೆ ತೋಚರೆ ಈರಗು ಕೊರಪೆ ಎಲ್ಲಿಯಕ್ಕೆ ಬರ ಯಾಕೊಂದಿ ಇದನ್ನ ಲಕ್ಷಣ ಪಟ್ಟಾ ಇರಬಲ್ಲಿ ಈರೇಂಚಿನ ಬಂದ್ರೆ ಎನ್ನ ಮೋನೆ ತುದು ಬಂದರು ಈ ಮೂಜು ಊರ ಉಳ್ಳ ಯಾಪಾರೊಂದು ಇಚ್ಚ ಮೂಜು ಒಂಜಿಯನ್ನು ಕೊಂಜ ಮುರಾಣಿ ಪಡೆಯನ ಇತ್ತೆಂದು ತಿಕ್ಕಿನ ಮೂಜು ಊರದ ಅರಸು ಯಾನ ಈರೇಗ ಮಲ್ಲೆನ ಮಂತ ಕರ್ಪಿನ
2: ಮುಕ್ಕಳು ಮಾತೆ ಏನೇ ಮಲ್ಲೆನೆ ನೀರ ಅತಿ ಏನ ಎಂಚಿನ ನೀರು ಏನೊಂದು ತೊಂಡಿ ಬುಡಿ ಬಟ್ಟಿಗೆ ಏನೊಂದು ಕಾಲು ತೊಂಡಿಗೆ ಕೂದಿ ಇದೆ ಮಂಗೆ ಮಾಡ್ಬೋದು ಅಂದು ಮಲ್ಲ ಮಲ್ಲ ಅಂದಿದ್ದೆ ಇದನ್ನ ಹೆಚ್ಚಿನ ನೆಟ್ಟು ಮಲ್ಲೆ ಕೊಲ್ಪೆ ಅಂತ ತೂಕ ಇಂಬಿಯಾದು ಮಲ್ಲೆದು ಯಾರು ಕೊಲ್ಲೋದು ಮಲ್ಪೆ

ನಿನ್ನ ಮೋಡಂತೂರಾಗ ಎಲ್ಲ ಜವಾನತಿಗೆ ನೆನಪು ನಿನ್ನ ಲೆಕ್ಕನೆ ಎನ್ನ ಜವಾನತಿಗಡಿ ಆನಿತ್ತೆ ಕಲ್ಲಿಗೆ ತಾಗುಣ್ಣ ಅತ್ತ ಮರಕ್ಕ ತಾಗುಣ್ಣ ಅಂದಿತ್ತ ಮನಸ್ಸು ಇತ್ತ ಎನ್ನಡ ಸಾಗಿರ ಬೈತನ್ನ.

0: ಅಹಂಕಾರದ ವ್ಯಾಮೋಹಗಳನ್ನು ಅಂಕದ ಗರಡಿಯನ್ನು ಕಾದಿನಂತೆ. ಎನ್ನಪ್ಪಿನ ಗೌರವ ಹರಿಯುಡು, ಎನ್ನಪ್ಪಿನ ಮಾನವ ಹರಿಯುಡು, ಈ ಮಣ್ಣದ ಜನಕಲು ನೆಮ್ಮದಿ ನಿಪ್ಪುಡು, ಐಕಬೋಡದ ಕಾದಿಯನೇ ಹೊರತು ಅಧಿಕಾರದ ವ್ಯಾಮೋಹ ಹೊಡತ್ತೆ. ಅಮ್ಮ, ಈ ರೇಂಕು ಸೌಭಾಗ್ಯ ಲಕ್ಷ್ಮಿನಿಯನ್ನ ಕೈಕು ಕೊಡ್ತಾರೆ. ಈ ಸೌಭಾಗ್ಯ ಲಕ್ಷ್ಮಿಯನ್ನ ಬದುಕು ಯಾನೊಂದು ಪಾತ್ರವನ್ನು ಒವ್ವೆ ಕಾರಣಗೂ ಯಾನ ನಮ್ಮಿನ ಮುಖಾಭಿಕನ ಆಜಾದಿ ಈ ಪತ್ರದ ಮನೆಯಲ್ಲಿ ಯಾರು ಕುಂಬಿಸಿ
1: ಮಗ. ಸ್ತ್ರೀಯಸ್ಯ ಚರಿತ್ರ ಪುರುಷಸ್ಯ ಭಾಗ್ಯ ಓದ್ದನ ಮಗ
2: ಓದುದಮ್ಮ
1: ಅಂತ ನನ್ನ ನರಮಣಿ ಅಡ್ಡ ಪುನಃ ಏರಡ್ದೆ
2: ಹೊಣ್ಣೆ
1: ಅವ್ ಇತ್ತೆ ಬಂದ ಎಂಟು ಕೋಸಿ ಅವಡನ್
0: ಅಮ್ಮ. ಯಾರ ಆನಿಪಣ್ಣಿನ ಪಾತ್ರ ಇತ್ತೆ ನೆನಪಲ್ಪೆ ಅಪ್ಪಿಗೆ ಕೊರ್ಪಲ್ ಜಾಗ ಬೇತೆ ಆರಾಧನಾ ಮನೋಭಾವ ಬುಡದಿ ಬಂದ್ರಲ್ಲ ಹಾಲು ಹೃದಯ ಕುಲುನಾಲೆ ಹಾಲು ಸರ್ವಸ್ವಾದ ದೇಹೋಡೆ ಇಪ್ಪಲ್ಲಿ ಅಪ್ಪೆಗೆ ಪೂಜನೀಯ ಭಾವ ಈರೆಗೆ ಸೇರಿಪಾಡದ ಅಲರ್ಜಿ ಯಾನ ಮೌನಗೆ ತಕ್ಕ ಪಾತ್ರ ಜಿನ ಹಾನಿಯ ಅನ್ಬಂಡೆ ಅಪ್ಪೇನ ಭಕ್ತಿ ತುಯ್ಯೆ ಬುಡದಿ ಆಯ್ನ ಮನಸ್ಸಿರು ದೀವಂಡೆ
1: ಮಗ ಇರುವೆಲ್ಲ ಕುಲ್ಲು ಜ್ವರ
0: ಇದ್ದಿ
1: ಕುಲ್ಲೇರೇ ಬಿಡು ಪೂಜೆ
0: ಹೀರೆ ಅಧಿಕಾರ ಕುಲ್ವರಮ್ಮ ಅವೇ ಸಂತೋಷ
1: ಯಾನ್ ನನ್ನ ಬಂದ್ಕಂಡ ಏತು ಸಮಯ ನಿಕಲ್ನ ಬುಡದಿ ಇರುವೆಲ್ಲ ಏರು ದುಂಬು ಆಣು ಬಾಲೆನ ಪೆದ್ದುವಾಲೆ ಆ ಆಣು ಬಾಲೆಗೆ ಮುಲ್ಪದ ಉತ್ತರಾಧಿಕಾರ
0: ಅಮ್ಮ ಅಣ್ಣನ ಬಿಡದಿ ಎನ್ನ ಅತ್ತಿಗೆ ಆಣು ಬಾಲೆನೇ ಸುರುಕು ಬೆದ್ರು
2: ಎನ್ನ ಮೆಜ್ಜನ ಬಿಡದಿ ಆಣು ಬಾಲೆ ಅವಳು
1: ಇದ್ದೆ ಒಂದ್ ಚೂರು
2: ತಯಾರಾತ್ರ ಸುರು
0: ಬತ್ತಮ್ಮ.

0: ಇಂಚಾದ್ರೆ ಪೋಪಂಡ್ರೆ ನನ್ನ ಕನ ಮನಸ್ಸಲ್ಲಿ ಆಲೋಚನೆ ಮಾಡ್ತಜಪ್ಪ. ಯಾನ ಇಂಚಿನ ಕನ ಮಾತು ಕಟ್ಟೊಂದಿತ್ತೆ ಒಂಜೆ ದಿನಕ್ಕಂಗಲ್ಲ ಯಾನೇ ತುಂಬು ಬೆದ್ದೋಡು ಮುಲ್ಪದ ಅಧಿಕಾರ ಎಣ್ಣ ಬಾಲಿಗೆ ತಿಕ್ಕೋಡು ಮುಲ್ಪದ ಮಹಾರಾಣಿ ಅದು ಯಾನ ಮೇಲೆ ಬಿಡು ಎಂದು ಎಣ್ಣ ಆಸೆ ಪೂರ ಮಣ್ಣ ಬಾಲ ಆದ್ರೆ ಪೋಯ್ತಿರಂಡಪ್ಪ ಎಣ್ಣ ಬಾಲ ಸಹಿತ ಪೋಯ್ತಿರಂಡೇ.
1: ಸಂತೋಷದ ಊರು ಊರೇ ತೆಂಕು ನೈತು ಉತ್ತರಾಧಿಕಾರಿ ಈ ರಾಜ ಮಾತೆ ಯಾಣ ಮುಪ್ಪದ ಅರಸನ ಉತ್ತರಾಧಿಕಾರಿ ಪೂರ್ವಾಧಿಕಾರಿ ಗೌರವ
0: ಹೆಚ್ಚಿನ ಕರ್ಮ ಇರಬಾರ್ದು ವಿಷಯ ಗೊತ್ತು ಜಾಪ ಗಂಡ
1: ಬೆತ್ತಿನ ಈ
0: ಬೆತ್ತಿನ ಯಾನೆ ಬಾಲೆಡ ತೂಲೆ ಬಾಲೆಡ ತೂಲೆ
1: ಬಾಲೆಂಡ ಆದೇಶ ನೆತ್ತರದ ಮುದ್ದೆ ಬಗ್ಗೆ ಬಿಡಲ್ಲ ಅಂಗಿ ಕೈಟ್ ಬಾಲೆನ ಹತ್ತೊಂದು ಗುರ್ತು ಕೊಂಡಿಗೆ ಒಡೆ ಬೆಂಡೆ ಬೋಂಡ
0: ಅಂಚತ್ತಿ ನಮ್ಮ ಬಾಲೆ ತೀರ್ಬೋದು ನಮ್ಮ ಬಾಲೆ ಬಾಲದ ಪುನರಂತ ಬಂದ
1: ನಮ್ಮನ್ನತ್ತ ದೃಷ್ಟಿ
0: ಅಂಚನೆ ಬನ್ನಡತ್ತಿ
1: ಬಾಲೆ ಆಣ ಬಾಲೆ ಪುಟ್ಟು ಬಂಡೆ ಸಂತೋಷ ನಮ
0: ಅತ್ತ
1: ನೆಲಬುಡ್ದು ನಲ್ತ ಸಂತೋಷ ಶಾಶ್ವತ ಅತ್ತ ಬಣಬಿಡಕ್ಕೆ ನಿದರ್ಶನ ಯಾಣ ಬಾಲೆ
0: ಅಲ್ಲಿ
1: ಆ ಬಾಲೆ ಕಡವನ್ನ ದುಃಖ ಅಪ್ಪಣಿತ ನಿಕ್ಕ ಎಲ್ಲ ದುಃಖನೆ ಪಡೋಣ
0: ತತ್ತದೆ
1: ದಾತ ಬರಿ ಮಾಡ್ಕೇನೆ ಬಾಡು ದುಃಖ ಬಲ್ಪಡ ಸಮಾಧಾನ ಈ ಬಾಲೆಗೋಸ್ಕರ ಬಿಳ್ಪಡ ಯಾಣ ಬಾಲ ಪರಬೇಕು ಈಳ ಪರಬತ್ತು ಯೋಗ ಋಣಾನ ಬಂದ ಇತ್ತಾಡ ದಾಯ ಜೋಕುಲ್ಲನಾಯರಲ್ಲಿ
0: ಓ ದೇವರೇ ಯಾರ ಬಾಲ ಸೈತ್ರಿ ಮುಲ್ಪನೆ ಎತ್ತಾವ ಮುಲ್ಪದ ಅಧಿಕಾರ ಹೆಂಗೆ ದಿಕ್ಕು ಜೇರ್ದು ಮುಲಿಪುಣೆ ಯಾರು ಬಾಲ ಸೈತಿಂದ ಪಾಡಚ್ಚಿ ಎಲ್ಲ ಬೆದ್ದು
1: ಮಿಕ್ಕ ಬುರ್ಡೆ ಸರಿ ಉಂಡಯ ಮುಲ್ಪದ ಅಧಿಕಾರನ
0: ಅಂದಿ
1: ಇದ ಈ ಬಾಲ ತೈತನ ಏರ ಮಾಡ್ಕೊಂಡು ಯೋಚನೆನ
0: ಅಂದಿ
1: ಮೆಕ್ಕೆಲ ಬಾಲೆ ಬಿಚ್ಚಿ ಜಾಣ ಬಾಲೆ
0: ಉಂಡು
1: ಆಗಧಿಕಾರ ಮೆಜ್ಜನ ಬಾಲ
0: ಅಂದಿ
1: ಆ ಬಾಲೆಂಡ ದಾನೆ ಈ ಬಾಲೆಂಡ ದಾನೆ ನಮ್ಮನೆ
0: ತನ್ನ ಮೆಜ್ಜನ ಬಾಲೆಗೆ ಮೆಜ್ಜನ ಬಾಲೆಗೆ ಅಧಿಕಾರ ಕೊಡೋಣ ನಮ್ಮದಾದಪ್ಪ ಅಗಲ್ಲ ಕಾರ್ದ ಖಜಾವುಡ್ದು ಖಡಾದ ಬದುಕೊಡಾವು ಎಲ್ಲ ನನಗೆ ತಿಪ್ಪಿ ಕೋಲು ಬರ್ತದ ನನಗೆ ನಟನ ಬರಿಸ್ತೀನಿ ಮಾಡು ಅವರೇ ಗೊತ್ತುಂಡ
1: ಇಂಚಲ ಬರ್ತದ ತಿಪ್ಪಿಲ್ಲ ಅದಕ್ಕಂದ ನನಗೆ
0: ಅಂದ ಐಕ್ಕೆ ಯಾನು ಪುಲಿಪುನ ಕೊಕ್ಕಡತ್ತಿ
1: ಪುಲಿಪೊಟ್ಟಿ ದೇವರ ನಮ್ಮ ತರಬೇತಿ ಏತು ಬರೆತರ ಆತಾಬು
0: ಅಂದ
1: ಸಮಾಧಾನ ದೇತು ಆತ ವಿಭಾಗಗಳ ಸಮಾಧಾನ
0: ಸಮಾಧಾನ ದೇತು ಆತ ಸುಲಾಪಡ ಆಪುಜಿ ನೀ ಈ ಬಾಲ ಸೈತನತ್ತ ಪಾಡು ಈ ರೀತಿ ಅಂಜಿ ಬೇಲೆ ಮಾಡಿ ಕೊಡು ಈ ರೀತಿ ಅರೆ ಕೊಡು ಅಲ್ಲಾಡಿ ಬೋಡು
1: ಇಂಚಿನ ಬಡಕ್ಕೆ ಬೋಡು ಈತ ಕಡಪುಣ್ಣ ಇಲ್ಲದ ಪೊಣ್ಣು ಪೊಣ್ಣು ಇಲ್ಲಲ್ಲ
0: ಯಾರು ಪೊಣ್ಣು ಏರನ್ನ ನಡೆಪ್ತು ಈರ್ನ ಮೈತಿದ ನಡೆ ಇರಬೋಡು ಅಲ್ಪ ಪೆದ್ದ ಜೊತೊಂದು
1: ಅಂದಿ
0: ಮೆಲ್ಲ ಏರಿಯಾಗ ಗೊತ್ತಿದ ಹೋದು
1: ಬುಕಾಲೆ
0: ಗೊತ್ತಂಡ ಅಂಚ ಮತ್ತ ಪುಣ್ಯ ಒಂದು ಹೋಯ್ತು ನಡೆ ಬಾರ ಬುಡ ಇರ್
1: ಬಾವೆತ್ತಾರ
0: ಹೋನಾಗ ಈ ನಮ್ಮ ಸೈತಿನ ಬಾಲಿನ ಪದೊಂದು ಕೋಡಿ
1: ಆಲೆಲ್ಲ ಬುಲಿ ಪೋಡ ಈ ಬಾಲೆ
0: ಅಲ್ಲಿ ಬುಲಿಪಾಲೆ ಅಲ್ಲಿ ಖುಷಿ ಪಟ್ಟೆ ವಾಳು
1: ಅಲ್ಲ ಮನಸ್ಸಿನ
0: ಯಾರು ಮನೇಲಿ ಕೇಳ್ಬಾರ ಇರು ಕೋಣಿ ಆಡಿಗೆ ಬಗರ್ದುಕ ಬಾತಿರ್ಬೇಕು ಹೋದು ಈ ಬಾಲೆ ಅಲ್ಪದಿದೆ ಅಲ್ಲ ಜೂವೈತನ ಬಾಲೆ ಎಲ್ಲ ಬತ್ತು ಎಲ್ಲ ಕಂಡದ ಬತ್ತ ಬರಡಿ
1: ರಕ್ಕ ಸೇದಿ ಈ ನರಮ್ಮನೆ ಹುಟ್ಟಿನ ಭೂತ ಗೆದ್ರು
0: ಅತನೇರ್
1: ಭಯ ಆ ಬಾಲ ಪುರು ಬಾಲನ ಕೈತಲ್ಲ ಜೊತೆ ಆ ಪೊರ್ತು ಈ ಬಾಲಿನ ಪುನಃ ಬಾಲಿನ ಅವನು ಜಪಡಾದಿ ಆ ಬಾಲಿನ ಕಂಡನು ಬರೋಣ
0: ಇಡೇ ಬರೋಡು
1: ಮರಗತ್ತದ ಬಾರಿ ಸಂತಾನ
0: ಬಲ್ಯ
1: ಹಲೋ
0: ಬಲ್ಯ ಬಲ್ಯ
1: ಕಂಡನ ಬಾಲ ಮಾಡ್ಬೋದು
0: ಮಣ್ಣು ಬಾರ್ದು ತೀರುಜಿಗೆ ಬರ್ಜಿ ಇಲ್ಲ ಬಂದ್ಬೇ ಯಾನಿತ್ತೆ ಬಾಬೆ ಸಣ್ಣಿರ್ದು ಎಂಕ್ ದಾಳ ಬರ್ಚಿ ಯಾನ್ ಏರ್ಲ ಇದ್ದಲ್ಲ ಅಪ್ಪೆ ಉಂಡು ಅಮ್ಮೆ ಉಂಡು ಬಂದು ಉಂಡು ಬಲಗ ಉಂಡು ಯಾನ್ಲ ಎಡ್ಡೆ ಇಲ್ಲ ದಾಳು ಓಡಗಟ್ಟ ಸಂಪಾದ ಎಂಕುಂಡು ಎಂಕ ಅವು ಯಾವು ಯಾನ್ ಬಂಡ್ರ ಬೇಲೆನ ಏನ ಕಂಡನಿ ಮಲಪುತ್ತೀರಾ ಎಂಕ ಕಂಡಂದೆ ದೈಗೆ ಪಾಪೆ ಯಾನ್ ಇತ್ತೆ ಪಾಪೆ
1: ಮುಸ್ಕೋಸ್ಕೋಲ್ಲೇ
0: ಜಾಗ್ರತೆ.

0: 그 옛날 그 야대
1: 야대
0: 옛날 사태만 두가 아니요 나네 부르발레를 봤다고 봐 이랬대
2: 무릎뒤에 따봐도 내 딸을 와봐지도 밖에 가이지도 옛날 시시와 바다가 제비조기 집다가라 가르미라 군대노노 가래들이에 벌대노나 땀망아야
1: ಕಣ್ಕಲ್ ಪೊತ್ತು ಪಡ್ಕೊಂಡ ಗಾದದ ಪರಿಸ್ಥಿತಿಯನ್ನ
0: ಅಂತಿನ ಸ್ಥಿತಿ ಇಕ್ಕದಾಗೆ ಬರ್ತಲೇ
1: ನಿತ್ಯಾನ ದ್ರೋಹ ಮಲ್ಪರ ಬಿದಣ್ಣ ಮಗ
0: ಬಂಡೆ ಹಿಂಗ ಅರ್ಥ ಆಯ್ತು
1: ಎನ್ನ ಬಡದಿ ಪಡ್ಕೊಡ ಆ ಪಿಶಾಂತಿನ ಕೈಕಿಯಾನ ತಿಕ್ಕದು ಬೋರ್ದೆ
0: ದಾದ ಬಾತಿರುವ
1: ಎನ್ನ ಬಡದಿ ಪೆದ್ದಿನ ಸುರು ತಂದಿಯ ಅಮ್ಮ ಬಂದರ ಪಾತ್ರ ಪ್ರಕಾರ ಮುಲ್ಪದ ಅಧಿಕಾರ ಎಂಕ ಮುಟ್ಟದ ಬಾಲೆಗೆ ತಿಕ್ಕೊಡಿ
0: ಅಂದ ತಿಕ್ಕೊಂಡು ದಾನಂದ ಐಕದ ಈ ಆಲೋಚನೆ ಬಂತೋದಿ ಬಾಲನೇನೆ ಬಂತ ದೈವೈದ
1: ಆ ಬಾಲನ ವರ್ತನಂಚಿನ ಸೌಭಾಗ್ಯನು ಕಳೆ ಬಂದನ ಯಾಣರಿ ಪಾಪ್ಯ ಅಮ್ಮೆ
0: ಅಂಡ
1: ಯಾಣ ಪಾಪ್ಯ ಅಮ್ಮೆ
0: ಯಾಣ ಪಾಪ್ಯ ಹಿಂಗ ಅರ್ಥನೆ ಆವೊಂದು ಜಿ
1: ಆ ಬಾಲೆ ಅಕಾಲ ಮೃತ್ಯು ಆಡು ಮಗ
0: ಅಯ್ಯೋ
1: ಎನ್ನ ಬಾಲಗೆ ಸೌಭಾಗ್ಯನ ಮಗ
0: ಅಣ್ಣ ಬಾಲ ದೇವರ ಪಾದ ಸೇರಿದ ಬಣ್ಣ ಕಾರಣ ಬಾಲಿನ ಮಣ್ಣು ಮಲ್ಪರೆ ಬಡದು ಏನನ್ನ ಎತ್ತದು ಬಾರಿನೆ ಬರ್ತಾನ
1: ತುಲ ನಿನ್ನ ಮನಸ್ಸು ಪೇರ್ತಲಕ್ಕಲ್ಲ ಮನಸ್ಸು ಮಗ ಯಾನು ಕಳಂಕು ಕುರ್ತಲು ಬತ್ತೊಂದು ಬತ್ತದ ಬಾಲೆ
0: ಕಂಡ
1: ನಿನ್ನ ಬಡುಗೆ ಬೆತ್ತರಂತಿರ ಬಾಲೆ ಅವಳು ಅಪ್ಪಣ ಕೈತನ ಉಂಡತ್ತ
0: ಅಂದೆ
1: ಈ ತೈತನ ಬಾಲೆ ಅವಳು ಜಪಡಾದಿ ಆ ಜೀವಂತ ಬಾಲನೆ ಕಂಡದು ಕೊನೋಡು ಕಂಡದು ಬಡದಿನ ಪ್ರೇರಣೆ ಅನ್ನ ಬತ್ತ ಮಗ ಶ್ರೀಪತಿ ದ್ರೋಹಿಯಾದ ಬಗೆಯಾನೆ ಏನಾದ್ರು ತಪ್ಪಾಡು ಬಾಲೆ
0: ಪನಡನ್ನ ಪನಡ ಈ ಎನ್ನಡ ಕ್ಷಮೆ ಕೇರುಡು ದಾರಿ ಎನ್ನ ಬಾಲ ನಿನ್ನ ಕೈ ತಲಿತಿದ್ದಾನೆ ಎನ್ನ ಕೈ ತಲಿತಿದ್ದಾನೆ ಅತ್ತಿಗನ ಮನಸ್ಸಿಗೆ ಸಂತೋಷ ಆಪಡು ನಾಂಡ ಎನ್ನ ಬಾಲೆ ಅತ್ತಿಗಿನ ಮಟ್ಟಿಲ್ಡು ಬುಳಿಯವರು ಅತ್ತಿಗಿನ ಮಟ್ಟಿಲ್ಲ ಆ ಬಾಲೆಗೆ ತೊಟ್ಟಿಲ್ಲ ಅವಳು ಎನ್ನ ಬಾಲನ ಯಾನ ಕೈ ಏರಿದ ಕೊಲ್ಪೆಯ ನಿಂತಿಕೊಳ್ಳು ಎನ್ನ ಬಾಲನ ಯಾನೇ ಕೈ ಏರಿದ ಕೊರ್ಪೆ ಎನ್ನ ಅನ್ನೇ ಕಂಡು ಬರ್ತಿ ಯಾನು ಕೊರ್ಪೆ

0: ಅತ್ತಿಗೆ ನಮ್ಮ ಹಟ್ಟೆಯಲ್ಲಿ ಕುಣಕು, ಅತ್ತಿಗೆ ಸಂತೋಷ ಹೊಡಿತೇರ ನಾವೇಂಕ ನೆಮ್ಮದಿ, ಅತ್ತಿಗೆ ತೆಲ್ತೋದಿಪ್ಪುಡು ಈಲ ತೆಲ್ತೋದಿಪ್ಪುಡು ಎನ್ನ ಅಣ್ಣೆ ಬಣ್ಣ ಎಂಕ ಅಮ್ಮಗ ಸಮಾನ.
1: ಶ್ರೀಪತಿ ಈ ಬೆಜ್ಜತ್ತಮ್ಮ ಅಂತ ಜ್ಞಾನ ತೊರ್ಲಂಚಿನ ಎಲ್ಲ ಅಮ್ಮರ ಪ್ರತಿರೂಪ ನಾನು ಎಣ್ಣಿದ ಬಾಲೆ ಏನಾದ್ರು ಬುಕ್ಕ ಪುಟ್ಟು ನಾನು ಪಣಪುಡ ಕೀಳರಿಮೆ ನಾನು ಮಾತ ಮದತ್ತೆ ತನ್ನ ಪಲೆಗೋಸ್ಕರ ನಿನ್ನ ನೆತ್ತಲ ಮುಟ್ಟಿನ ತ್ಯಾಗ ಮಲ್ಪುಡ ಮನಸ್ಸು ನಿನ್ನ ದೇವರ ನಿನ್ನ ಲೆಕ್ಕನ ಪೇರು ಮನಸ್ಸದ ಉಡಲ್ಲಿ ಹಾಳು ಮಲ್ಪುಡ ಕಟ್ಟಕ್ಕೆ ಏನು ಆಯ ಮಗ
0: ಸಮಾಧಾನ ಮಲ್ತಾನೆ ಪೂರ ಸರಿಯಾಪುಡು ಅತ್ತಿಗೆ ಸಮಾಧಾನ ಅವಡಿ ಲೆಕ್ಕದಪ್ಪು ಲೆಕ್ಕದಪ್ಪು
1: ಅರಮನಿಟ್ಟಿ ಬಾಲಯ್ಯ ನಿನ್ನ ಬಡಗಿಲ ಮೂಲೆ ನನ್ನ ಬಡಗಿಲ ಮೂಲೆ ಇಪ್ಪುಡಾಲೆ ನೀನಿದ ಬಕ್ಕ ಈ ಬಾಲೆ ಎನ್ನ ಬಾಲೆ ಎಂದು ಊರ್ದಕ್ಕಲು ಗುರುತಿಸಬೇ
0: ಅಂದೆ
1: ಶ್ರೀಪತಿ ಆ ಕಾರಣಗಳ ತತ್ತದಲ ಎನ್ನ ಪಲಾಣ ಜೊತೆ ಟಿಪ್ಪಣ ಬಾಲೆ ಎನ್ನ ಅಂದು ಬಣ್ಪುಣ ಪಾತ್ರ ಏರ್ದಳ ಪಣೆ ಪಣ್ಣದ ಎಲ್ಲಿ ಭಾಷೆ ಕುರು ಮಾಡ

0: ಇದುವರೆಗೆ ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ, ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನದ 8ನೇ ಕಂತು ಕೇಳಿತೀರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಆತ್ಮೀಯ ಮಾತ ಕೃಷಿ ಅಭಿಮಾನಿ ಬಂಧುಲೆ, ಕೃಷಿ ಸಿರಿ 2022 ರಾಜ್ಯ ಮಟ್ಟದ ಬೃಹತ್ ಕೃಷಿ ಸಮ್ಮೇಳನ ನಮ್ಮ ತುಳುನಾಡು ಕೊಲ್ನಾಡು ತುಳುನಾಡದ ಕೊಲ್ನಾಡು ನಡತೊಂದುಂಡು ಕಾರ್ಯಕ್ರಮ ಇನಿ ಪ್ರಾರಂಭ ಆತುಂಡು. ಒಣಸಿಡದು ಬೊಕ್ಕ ಎಂಕಲ್ನ ಕಾರ್ಯಕ್ರಮ ದೀತೇರು. ದಯಪಣದಂಡ ನಮ್ಮ ಇಡೀ ಜೀವನೋಡ ರಡ್ಡು ಬಾರಿ ಮುಖ್ಯ. ಒಂಜಿ ಒಣಸ್ಸು ಬೊಕ್ಕೊಂಜಿ ಮನಸ್ಸು. ಅದಕ್ಕೋಸ್ಕರ ಇನಿ ಕೃಷಿ ಸಿರಿಟ್ಟು ಕಾರ್ಯಕ್ರಮ ವಾ ಭಾಷೆಡು ಮಲ್ಪಡೊಂದು ಬಣ್ಣಾಗ ಪಂಡೇರು ತುಳ್ಳುಟ್ಟೆ ಮಲ್ಪುಳೆ. ನಮ್ಮ ತುಳುನಾಡದತ್ತ ಕಾರ್ಯಕ್ರಮ ಆಪಣೆ ಅಂಚೆ ಅದು ತುಳ್ಳುಟ್ಟೆ ಮಲ್ಪುಳೆ ಅಂತ. ಇಂಗ್ಲೀಷಿಗೆ ಪೋಂಡಾರ ವಾಟ್ ಈಸ್ ಅವರ್ ಕಲ್ಚರ್, ಅವರ್ ಕಲ್ಚರ್ ಈಸ್ ಎಗ್ರಿಕಲ್ಚರ್ ಅಂಚೆ. ಅದು ನಮ್ಮ ಕಲ್ಚರ್ ಮಣ್ಪುಣ ಶಬ್ದನೇ ಎಗ್ರಿಕಲ್ಚರ್ದ ಒಟ್ಟಿಗೆ ಸೇರೊಂದೇ ಉಂಡು ಅಂಚೆ. ಅದು ತುಳುಟ್ಟೆ ಕಾರ್ಯಕ್ರಮ ಮಲ್ಪುಗ ಅಂದು. ದಯಪಣದಂಡ ತುಳು ಭಾಷೆ ತುಳು ಸಂಸ್ಕೃತಿ ಬೊಕ್ಕ ಈ ಕೃಷಿ ಒಂದು ಮೂರು ಜಿಲ್ಲ ಒಂಜೆಕ್ಕೆ ಸಮಾನವಾದು. ಅದಕ್ಕೋಸ್ಕರ ಇನಿ ಕೃಷಿ ಪ್ರಾಧಾನ್ಯವಾಯ್ನಂಚಿನ ಒಂಜಿ ಕಾರ್ಯಕ್ರಮ ಆಯ್ ನಡೆದವರ. ದಯಪಣದಂಡ ಕರಿವರ್ಷ ನಮ್ಮ ಭಾರಿ ಭಂಗಮತ್ತ ಗೊತ್ತುಂಡು ನಂಕ ಎಂಚಿನಕ್ಕೆ ಭಂಗಮತ್ತನೆಂದು. ಆತನಗ ಈ 10ನೇ ಕ್ಲಾಸ್ ಮುಟ್ಟ ಒಟ್ಟಿಗೆ ಇತ್ತನಂಚಿನ ಕ್ಲಾಸ್ಮೇಟ್ ಬೊಕ್ಕ ಬೇತೆ ಬೇತೆ ಜವಾಬಡು ಬೇತೆ ಬೇತೆ ಪೋಪೇರು. ಒರಿ ಇಂಚನೆ ಲಾಕ್ಡೌನ್ ಆದ ವಿದೇಶ ಇತ್ತನೆ ಕುಲೊಂದು ದುಂಬುದ ಆಟೋಗ್ರಾಫ್ ಒಂದು ಒಂಜಿ ಉಂಟತ್ತ 10ನೇ ಕ್ಲಾಸ್ ಬುಡ್ನಾಗ ಒಂಜಿ ಬರೆಪುಣ. ನಿನ್ನ ಮದುವೆಗೆ ನನ್ನನ್ನು ಹೇಳಲು ಮರಿಬೇಡ, ನನ್ನನ್ನು ಜೀವಮಾನ ಇಡೀ ನೆನಪಿಟ್ಟುಕೋ. ಐಕೊಂಜಿ ಇಂಚ ಸಿಂಬಲ್ ಪುರ ಅಂಟಾದು ದಾಣಕ್ಕೆ ದಾಣೆ ಒಂಜಿ ಇಪ್ಪುಂಡು. ಒಂಜಿ ಭಾವನಾತ್ಮಕವಾದ ಒಂಜಿ 2 ದಿನ ಇಪ್ಪುಂಡು. ಬೊಕ್ಕ ಆಟೋಗ್ರಾಫ್ ಗುಜ್ಜಿರಿದ ಅಂಗಡಿಗೆ ಪೋಪುಂಡು. ಅಂಡ ಗುಜ್ಜಿರಿದ ಅಂಗಡಿಗೆ ಬೋವಂದ್ರೆ ಆಟೋಗ್ರಾಫ್ ಇಂಚ ತಿರುಗತ್ತುನಾಗ ಏನೊಂಜಿ SSLC ಫ್ರೆಂಡ್ನ ನಂಬರ್ ಇತ್ತನಿಗೆ ಆಯ್ತು. ಅಯ್ಯಕ್ಕೆ ಫೋನ್ ಮಲ್ತಿ. ಆ ಹಲೋ ಎಂಚಲ್ಲ ಮರಾಯ ದಾದಾ ದಾಲಜ್ಜಿ ಮರೆ ಒಕ ಅಮೇರಿಕಡೆಂಚಂಡು ಮೂಳು ದಾಲಜ್ಜಿ ಮರೆ ಲಾಕ್ಡೌನ್ ಅಳಕ್ಕ ಉಳ್ಳಾಯಿ ಉಳ್ಳ ನಮ್ಮ ಈದಾಯ್ತ ಮಲ್ತ ಪತ್ತ ನಡೆದು ಬಕ್ಕ ಯಾನ್ ದಾಲ ಮಲ್ತಜ್ಜಿ ಮರೆ ಎಂಕ ದೂರಕ್ಕೆ ವಿದ್ಯೆ ಬಣ್ಪುಣಂಚಿನ ಒಂದು ಗೊತ್ತಿಜ್ಜಾಂಡತ್ತ ಅಂಚ. ಅದು ಏನು ಬಂಗೋಡ ಪಾಸ್ ಆಯ್ನೆ ಯಾನು ಬಕ ಇಲ್ಲಲ್ಲಂತೆ ಕಂಡದ ಕೃಷಿಪುರ ಅಮ್ಮೇರ ಮಲ್ತನ ಇತ್ತನ್ರಿ ಅಂಚ. ಅದು ಆ ಕೃಷಿನ ಮಲ್ತೊಂದು ಉಳ್ಳೆ. ಹಾಂ ಅಂಚ ಆತ ಬಕ ನಿಖಿಲಂಚಿಪುರ ಎಂಚ ಉಂಡು ಕೊರೋನಾ ಕೊರೋನಾ ಮುಳು ಆ ಒಂದುಂಡುಗೆ ಅಂಡ ಎಂಕ ಗೊತ್ತಾತ ಜಿ ಅಂಡ ನಿನ್ನ ಅಮೇರಿಕಾಡ ದಲ್ಲಂಡ ತೊಂದರೆ ಅದು ನಿಕ್ಕು ಒಣಸ್ಸುಗೆ ಬಿನ್ನು ಇಜ್ಜಿಂದ ಅಂಡ ಪಂಡ್ಲ ಮಾರಯ ನಿಕ್ಕು ಏತು ಬೋಡಂಡ್ಲ ಅರಿ ನೊಂಜಿ ಯಾನ ಕಡಪಡು ಬೇ ಬಂಡೆಗೆ ಆತನಾಗ ಯಾಕೆ ಜ್ಞಾನೋದಯ ಅಂಡ್ ಪತ್ತನೇ ಕ್ಲಾಸ್ಡು ವಿಶೇಷವಾದ ಕಲ್ಪೆರ ತೀರಂದೆ ಒಂದನೇ ಪುಳಿಕೇಸಿ ದಂಡೆತ್ತಿ ಬಂದಾಗ ಎರಡನೇ ಪುಳಿಕೇಸಿ ಕುಂಡೆತ್ತಿ ಹೋದ ಅಂದು ಮಾತ್ರ ಬರೆಯದು ಎಂಜನ ಬಂಗೋಡು ಜಸ್ಟ್ ಪಾಸ್ ಆಯ್ನ ಅಂಚಿನ ಇಂಚಿಗೆ ಕೃಷಿ ಬೋದು ಕರೆಕ್ಟ್ ಲಾಕ್ಡೌನ್ ಆನಾಗ ಮಳ್ಳ ಕಂಪೇನ್ ಹಿಡಿತನಾಗಿ ಬಂಜಿಗೆ ನಿಕ್ಕು ಒಣಸ್ಸಿಗೆ ತೊಂದರೆ ಇದ್ದಿಂದ ಅಂಡ ಅರಿಯಾನ ಕೊರ್ಪೆ ಅಂದು ಪಂಡೆತ್ತ.

ಅವು ಕೃಷಿತ ಮೂಲ ವಾಯನಂಚಿನ ವಿಷಯ ಬಂದಲು. ಇನಿ ಓಟೆಗೆ ಪೋಂಡಲ ರಡ್ಡು ಜನ ಅತ್ಯಂತ ಶ್ರೇಷ್ಠ ಹೀರೋ ಸ್ಥಾನೋಡಿ ಪುಡೊಂದು ನಮ್ಮ ಕಾರ್ಯಕ್ರಮ ಪಣಪುಣಂಚಿನ ರಡ್ಡು ಜನಟ್ಟು ಸುರುತ್ತಾರಿ ಇರಬಂಡ ಎಂಚಿನ ಕೊರೋನಾ ಬತ್ತದ ಎಂಚಿನ ತೊಂದರೆ ಆಂಡಲ್ಲ ಮಧ್ಯಪ್ರದೇಶ ಗೊಂಜಿ ತೊಂದರೆ ಒಂದು ಲೆಕ್ಕ ಮಲ್ತನಂಚಿನ ನಮ್ಮ ಮಣ್ಣದ ಕೃಷಿಕೇರು ಫಸ್ಟ್ ಹೀರೋ ಸ್ಥಾನೋಡು ಕುಳ್ಳೋಡು ನನ ಐಡ್ದು ಬೊಕ್ಕದ ಹೀರೋ ಸ್ಥಾನೋಡು ಕುಳ್ಳೋಡ ಏನಕ್ಲಿ ಏರಂದು ಬಂಡ ನಮ್ಮ ದೇಶ ಕಾಪುಣಂಚಿನ ಸೈನಿಕೇರು ಅಕಲಿ ಹೀರೋ ಸ್ಥಾನೋಡು ಕುಳ್ಳೋಡು ಅಂಡ ಇನಿ ದಾನೆ ಆತನದು ಪಂಡ ಸಿನಿಮಾ ಪಂಡ ಹೀರೋ ಹೀರೋ ಪಂಡ ಸಿನಿಮಾ ಸಿನಿಮಾ ಪಂಡ ಹೀರೋ ಹೀರೋ ಪಂಡ ಸಿನಿಮಾ ಅಂದು ಒಂಜಿ ಪೊಸತ್ತು ದಯಪಂಡ ತಂತ್ರಜ್ಞಾನ ಜಾಸ್ತಿ ಆತನ್ರಿ ಸುಲಾಬೋಡಿನಿ ದಾಳ ಮಲ್ಪೊಲಿ ಇಂದು ಹೆಂಚಿನ ಬಿಲ್ಲು ಕಟ್ಟೋಲಿ ಬೊಕ ಪೂರ ಸ್ಕ್ಯಾನ್ ನೆಟ್ ಆಪುಂಡು ದಾಳ ತೊಂದರೆ ಪೂರ ಮೊಬೈಲ್ ಆಪುಂಡು ಅಂಡ ದುಂಬು ಈ ಕೃಷಿ ಮೂಲವಾದ ಬತ್ತನ ಪ್ರತಿಯೊಂದು ಕುಟುಂಬಲ ಮೂಲೋಡ ಬತ್ತನೆ ಕೃಷಿ ಇಟ್ಟು ಅಪಗ ಈ ವಿಶ್ವಾಸ ಏತಿ ತಿನ್ಬಂಡ ಕೃಷಿ ಇಟ್ಟು ಇಲ್ಲಿಗೆ ಬಾಗಿಲ್ಲ ಹೆಜ್ಜಾಂಡ್ರಿ ಐಡ್ದು ಬೊಕ್ಕ ಕೃಷಿ ಹಿಡಿದು ಅಂತ ದೂರ ಆದ ಬಾಕಿದ ತಂತ್ರಜ್ಞಾನ ಬರ್ಪುಣ್ಯ ವಿಶ್ವಾಸ ಕಮ್ಮಿ ಆದ ಬಾಗಿಲು ಬತ್ತಂಡ್ರಿ ಐಡ್ದು ಬೊಕ್ಕ ಒಂತೆ ವಿಶ್ವ ತಂತ್ರಜ್ಞಾನ ಜಾಸ್ತಿ ಆದ ಕೃಷಿ ತಂಚಿ ಒಲವು ಜಾಸ್ತಿ ಆಪುಣ್ಯ ಬಾಗಿಲಿಗೆ ಬೀಗ ಬತ್ತಂಡ್ರಿ ಬೀಗಡ್ದು ಬೊಕ್ಕ ನಮ್ಮ ಬೇತೇನೆ ಪೂರ ವಿಶ್ವಾಸಲು ಕಮ್ಮಿ ಆದ CCTV ಬತ್ತಂಡ್ರಿ ಇಲ್ಲಡೆ ನನ್ನ ಭವಿಷ್ಯ ನನ್ನಲ್ಲ ವಿಶ್ವಾಸ ಕಮ್ಮಿ ಅಂಡ ಅವಳು ಅವಳು ಹೊಟ್ಟೆ ದೆತ್ತದಾಳ ಒಂಜಿ ಕ್ಯಾಮರಾ ಫಿಕ್ಸ್ ಮಲ್ಪುಣ ತಂತ್ರಜ್ಞಾನ ಬರೆಯಾರಲ್ಲ ಯಾರು ಐಕ ತಂತ್ರಜ್ಞಾನ ಕ್ಷೇತ್ರಡು ನಮ್ಮ ಏತು ಮಿತ್ತು ಪೋಯಂದಾಂಡ್ಲ ಕರಿ ವರ್ಷ 21ನೇ ಇಸುವಿಡು ನಮ್ಮ ನಾಡನೇ ಜಾಲದ ಬರಿಟ್ಟು ನೆಲನೆಲ್ಲಿ ಉಂಡ ಅಮೃತ ಬೆಲ್ಲಿ ಉಂಡ 21ನೇ ಇಸುವಿಡು ನಮ್ಮನ ಕಾತನೆ ಒಂಜಿ ಹ್ಯುಮ್ಯಾನಿಟಿ ಬೊಕ್ಕೊಂಜಿ ಇಮ್ಯುನಿಟಿ ಇಮ್ಯುನಿಟಿ ಪೌಡರ್ ಬಂಡದು ಮರತ ಪೊಡಿ ದಿಂಜಿ ಅದಕ್ಕೊಂಡಲ್ಲ ಕಲಡೈನಿ ಫರ್ನಿ ಕಲಡೈನಿ ಫರ್ನಿ ನಮ್ಮ ಪಣೊಂದಿಪ್ಪ ಲಕ್ಷ ಗಟ್ಲದ ಡ್ರೆಸ್ ಪೂರ ಪಂಗಸ್ ಬತ್ತೊಂದು ಆ ಲೆದರ್ ಬ್ಯಾಗ್ಲೇನು ಬೊಕ ದಾಯ್ತಾನ್ಪುಲ ಕಲಜ್ಜಿ ಬೊಕ ಜ್ಯುವೆಲರಿ ಶಾಪಡು ಪಾಡ್ಲ ನೆಕ್ಲೆಸ್ ಇಟ್ಟೇತ್ತಂಡ ಅಯ್ಯಬಾವಂಡ ಲಂಚ ತೂ ಒಂದು ಧೂಳ್ದೆಪ್ಪುಣ ಗತಿಜ್ಜಾಂಡ್ ಬ್ಯೂಟಿ ಪಾರ್ಲರ್ ಒಯ್ತದ ಪಾಡ್ನ ಬೀಗ ಬೊಕ ಕಡ್ತದ ಎತ್ತಿನಿ ಮಣ್ಣು ಬತ್ತದು ಅಂಡ 10 ರೂಪಾಯಿದ ಮಾಸ್ಕ್ ಬತ್ತು ಮೋಣೆದ ಎದುರುಡು ಇಂಚ ಪುರ್ಲುಡೆ ಗುಳ್ಳುಡು ಸಾಲದೆ ತೊಣ್ಣಕ್ಲೆ ಕೊಂಚು ಮಂಡೇ ಚಜ್ಜೆ ಅಂದೆ ತಿರುಗಿ ಲೆಕ್ಕ ಅಂಡ ಅಕ್ಲೆ ಈತೇ ಗ್ಯಾಪ್ ಬಿಡು ಅಂತೀನಿ ಕಣ್ಣು ಮಾತ್ರ ತೋಜಿಂಡ ಯಾರು ದೇವಂಡ ಸಾಳಕೇನ್ಯರಜ್ಜಿ ಒಂಜು ವೇಳೆ ಕೇಂಡೆಂದೇ ಬಣಕ ಮಾಸ್ಕ್ ಒಂತೆ ಜಾರಾದ ಆಕ್ಷಿ ಮಲ್ತನಾಂಡ ಬಗ ಜೀವಮಾನೋ ಇಡೀ ಎದುರು ಬರೆಯರಜ್ಜಿ ಹೆಂಚಿನ ಒಂಜಿ ಪರಿಸ್ಥಿತಿ ನಂಗೆ ಪ್ರಕೃತಿ ಐಕ್ಯ ಬಣ್ಪುಣೆ ನಮ್ಮಡ್ದು ಮಾತಮಲ್ಲ ಒಂದು ಬಂಡ ಪ್ರಕೃತಿ ದಾಯ ಪ್ರಕೃತಿ ನಮ್ಮ ದೇವರು ಇನಿ ಭಾರತನ ವಿಶ್ವಗುರುಂದಲೆಪ್ಪುವ ಬಂಡ ಪ್ರಕೃತಿಡ ದೇವರನ್ನು ತೂಪುಣಂಚಿನ ಒಂಜೇ ಒಂಜಿ ದೇಶ ಇತ್ತನದಾಂಡ ಅವು ನಮ್ಮ ಭಾರತ ದೇಶ ಐಕೋಸ್ಕರ ಭಾರತ ವಿಶ್ವಗುರು ಸ್ಥಾನಡು ನಮ್ಮ ಒಂಜಿ ಮರನ ಮರ ಅಂದಲೆತ್ತಿಜ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿನೇ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೇ ನಮಃ ಒಂಜಿ ಮರಟ್ಟು ಸೃಷ್ಟಿ ಲವುಂಡು ಸ್ಥಿತಿ ಲವುಂಡು ಲಯ ಲವುಂಡು ಐಕೋಸ್ಕರ ಇನ್ನು ವಿಶ್ವಗುರು ಸ್ಥಾನಡು ಉಂಡು ನಮ್ಮ ಭಾರತ ದೇಶ ನನವಂಜಿ ದುಂಬುಡ್ದು ನಮ್ಮ ಕೃಷಿ ಪರಂಪರೆಡು ಅತ್ಯಂತ ಎಡ್ಡೆಡಿತ್ತಿನ ವಾ ವ್ಯವಸ್ಥೆಗೋಸ್ಕರ ಭಾರತನ ವಿಶ್ವಗುರುಂದಲೆತ್ತಿರ ಬಂಡ ಕೌಟುಂಬಿಕ ವ್ಯವಸ್ಥೆ ಕೂಡು ಕುಟುಂಬ ಪದ್ಧತಿ ಇತ್ತಂಡು ಆ ಕೂಡು ಕುಟುಂಬ ಪದ್ಧತಿ ಆ ಕೌಟುಂಬಿಕ ವ್ಯವಸ್ಥೆ ಸುರುಕ ಅಪ್ಪೆ ಅಮ್ಮೆ ಬೊಕಾಕ್ಲಿಕ್ಕೆ ಜೋಕುಲು ಮಗಳೇನು ನನವರಿ ಏನ ಇಲ್ಲಡೆ ಮದ್ಮೆ ಮಲ್ತು ಕುರುದು ಆಣನ ಅಪ್ಪೆ ಅಮ್ಮನ ಪೊರ್ಲುಡೆ ತೂವನುಡು ಈ ಮಗಕ್ಕೆ ನನವಂಜಿ ಇಲ್ಲಾಡದು ಪುಣ್ಣನ ಪತೊಂದು ಬತ್ತದೆ ಈ ಅಪ್ಪೆ ಅಮ್ಮನ ಅಕ್ಲು ತೂವನುಡು ಅವು ಅಂಚ ವಂಶ ಪಾರಂಪರ್ಯವಾದ ನಡಪಡು ಬಣಪುಣಂಚಿನ ವಿಷಯಡು ನಂಕು ಕೌಟುಂಬಿಕ ವ್ಯವಸ್ಥೆ ಎಡ್ಡೆ ಉಂಡು ಭಾರತದ ಭಾರತನ ವಿಶ್ವಗುರು ಅಂದಲೆತ್ತೆ ಈ ಅತ್ಯಂತ ಎಡ್ಡೆ ವ್ಯವಸ್ಥೆ ಎಂದು ಬತ್ತನೆ ಒಳಪಡದಂದು ಬಂಡ ಕೃಷಿ ಮೂಲೋಡ್ದು ಪೂರಲ ಬತ್ತನೆ ಕೃಷಿ ಮೂಲೋಡು ಐಕಲೆತ್ತನೆ ಅವರ ಕಲ್ಚರ್ ಈಸ್ ಅಗ್ರಿಕಲ್ಚರ್ ಅಂಡ ತಂತ್ರಜ್ಞಾನ ತಂತ್ರಜ್ಞಾನ ಪುರ ಮಲ್ಲ ಒಂದು ಮಿತ್ತು ಮಿತ್ತು ಪೋದಾ ಪುಣ್ಯದಾನ ಎಂದು ಬಂಡ ಕೆಲವು ಜೋಕ್ಲೆಗೆ ಎನ್ನೊಮ್ಮೆ ಕೃಷಿಗೆ ಬಣಿಯರ್ಲ ಸಂಕೋಚ ಬರ್ಪುಣಂಚಿನ ಪರಿಸ್ಥಿತಿ ಬತ್ತನು ದಯಪಂಡ ಪಿದಾಯದ ವಿಷಯಡು ನಮ್ಮ ಭಾರಿ ಜಾಸ್ತಿ ಇಂಪಾರ್ಟೆನ್ಸ್ ಕೊರಿಯ ಕೃಷಿಕೇರದಲ್ಲ ನುಮಲ್ ಪೂಜೆ ರೆಂಜಿನ ಅಕಲ್ನ ಶರೀರ ಅಕಲ್ನ ದೇಹ ಅಕಲ್ನ ಅಂದು ಪೂರ ಆತೆ ಅಕಲ್ದಲ್ಲ ಒಂಜಿ ಮದ್ಮೆಗೆ ಬಿದಾಡಿಂಡಲ್ಲ ಒಂಜಿ ವೇಷ್ಟಿ ಒಂಜಿ ಶಾಲು ಪಾಡೊಂದು ನೆಟ್ಟು ಬೋಂದಿತ್ತಿರದಲ್ಲ ಮಲ್ಲ ಸಂಗತಿ ಇಜ್ಜಾನ್ ಅಂಡ ಅಕ್ಲೆಗೆ ಒಂಜಿ ಈ ಇತ್ಯದ ಶಿಕ್ಷ ನೋಡಿದ ಅರೆಗೆಂಚಿ ಅಕ್ಲೆಗೆಂಚಿನ ಬಂಡ ಒಂಜಿ ಬೊಂಡನ ಪಿರಾವಡದಿಂಚ ಪಿದಾಡದ ಕುಟ್ಟದ ಬಣ್ಣಂತೀರ ನೆಟ್ಟು ನೀತೆ ಈತೆ ಬಾವೆ ಉಂಡು ಅಂಡ ಇನಿತ ಶಿಕ್ಷ ನಡು ಕುಟ್ಟದು ಬಿಡ್ಲೆ
ಪುಡಾತಂಡಲ್ಲ ಅವು ಬಾವೆ ಅಂದಕ್ಕೆ ಲವ್ದಕ್ಕೆ ಗೊತ್ತಾಪಜಿ ವಾಟ್ ಈಸ್ ದಿಸ್ ವೈಟ್ ವೈಟ್ ಅಂದ್ಗೆ ಹೇಳ ಪರಿಸ್ಥಿತಿ. ಆ ಕೃಷಿಕರನ್ನ ಅನುಭವ ಆತಿತ್ತನಂದು ಇಂಚ ಪಿರಾವಡ್ ದ್ರಡ್ಡು ಬೊಟ್ಟುನೇ ಈ ಬೊಂಡಡ್ ಈತೆ ಬಾವೆ ಉಂಡು ಇಂದು ಬಣ್ಣಂಗಾಯ ಇಂದು ಉಣ್ಗಣನ ನೆಟ್ಟೆ ನೀರಾಜದು ಇಂದು ಕೊಪ್ಪರ ಆತನ ಅಂದ ಅಕ್ಲೆಗೆ ಪಿದಾಯಿಡದೆ ಗೊತ್ತಿತ್ತುಂಡು ಅಂಚಾದ ಅಕ್ಕಲ ಅನುಭವ ಶ್ರೇಷ್ಠ. ಐಕ್ಕ ಕರಿಸರ್ತಿ ಈ 21 ಇಸುವಿಡು ನಂಕು ದೇವೇರು ಎಂಚಿನ ಕಲ್ಪಾಯನೆ ಎಂದು ಪಂಡ ತಂತ್ರಜ್ಞಾನ ಎಂಚಿನ ಇತ್ತಂಡಲ್ಲ ನಿಕ್ಲು ಮೂಲವಾದ ಬರೋಡಾಯಿನ ಓಡೆಗಿಂದು ಪಂಡ ಮಣ್ಣಿಗೆ ತಿರುಗಿದು. ಐಕ್ಯ ಶಾಲೆಗಳ ಜೀವನಗಳ ವ್ಯತ್ಯಾಸ ಇಪ್ಪಣೆ ಶಾಲೆಡು ಸುರೂಟು ಪಾಠ ಬೊಕ್ಕ ಪರೀಕ್ಷೆ ಪ್ರಕೃತಿ ಅಂಚತ್ತು ಸುರೂಟು ಪರೀಕ್ಷೆ ಕೊರಪುಂಡು ಐಟು ಪಾಠ ಕಲ್ತೋನು. ಇದು ಜಿನ ಜಲಮಾಲಿನ್ಯ ಅಂದರೆ ಏನೊಂದು ಜೋಕುಳಕ್ಕೆ ಅಂದ್ರೆ ಅಕ್ಲು ಉತ್ತರ ಬರೇ ಅಂತೀರಿ. ಅದು ತೋಡಿನಲ್ಲಿ ಪೆತ್ತ ತೊಳೆಯುವುದು, ಆಮೇಲೆ ಪೊಡಿ ಜೋಕುಳ್ನ ಕುಂಟು ತೊಳೆದ್ರೆ ಅದು ಇದು ಜಲಮಾಲಿನ್ಯ ಆಗ್ತದೆ ಅಂತ. ಮತ್ತು ವಾಯುಮಾಲಿನ್ಯ, ವಾಯುಮಾಲಿನ್ಯ ಅದು ಪುಗೆ ಸರ್, ಪುಗೆ ಕಂಡವಟ್ಟೆ ಪುಗೆ ಹೋಗ್ತದಲ್ಲ ಈ ಕಾರಣ ವಾಯುಮಾಲಿನ್ಯಕ್ಕೆ. ವಾಯುಮಾಲಿನ್ಯ ಕರಿವರ್ಷ ಅವೇ ಸರಿ ಮಲ್ತೊಂಡು ರಗಾಳೆಜ್ಜಿ ಅಂಡ ಕೃಷಿಕೆರೆಗೆ ವಿಶೇಷ ಲಾಕ್ಡೌನ್ ದಾಲ ಗೊತ್ತಾತಿ ಪೂರ ಬಂದ ಅಂಡಲ ಜಿನಸು ಸಾಮಾನು ಮತ್ತು ತರಕಾರಿ ಅಂಗಡಿ ರಡ್ಡು ಓಪನ್ ದೀಲೆ ಎಂದು ಪಣ್ಣೋಡುಂದಂಡ ಕಡೆಯಕ್ಕೆ ನಮ್ಮ ಬತ್ತನೇ ಒಡೆಗಿದ್ದು ಮಂಡ ಅಡೆಗಿ. ಐಕೆ ವಾಯುಮಾಲಿನ್ಯ ಕೊರೋನಾನೆ ಸರಿ ಮಲ್ತಂಡು ಜಲಮಾಲಿನ್ಯ ಒಂಜಿ ಬಿಡಟ್ಟೆ ಸುದೆಕ್ಲೇನೆ ಕ್ಲೀನ್ ಮಲ್ಪೆರ ಬಿದಾಡೊಂದುಳ್ಳೆರಿಗೆ ಅಂಡ ಇತ್ತೆ ತೂಪುಣಂಚಿನ ಮಾಲಿನ್ಯಡು ಭಾರಿ ಮಲ್ಲ ಮಾಲಿನ್ಯ ತೂಪುಣೆ ಮಂಡ ಮನೋಮಾಲಿನ್ಯ. ಮನೋಮಾಲಿನ್ಯಡ್ದವರ ಇತ್ತೆ ಉಕ್ರೇನ್ ಆ ಒಂದುಂಡು ಹೆಂಚಿನ ಯುದ್ಧ ಬಾಂಬ್ ತನ್ನ ತೆಗೆಬೋದು ಪೂರೊಂದುಂಡ ಉಕ್ರೇನ್ಗೆ ಇಜ್ಜಿ ಏತೋ 1000 ಜನ ಸೈನಿಕರು ಸಹಿತ ಒಂದುಳ್ಳಿರತ್ತ ಪೂರ ತನ್ನ ತೆಗೆಬೋದು ಪೂರೊಂದುಂಡ ಇಜ್ಜಿ ಪೂರೆಕ್ಲ ಕಾರಣ ಮನೋಮಾಲಿನ್ಯ. ರಡ್ಡು ದೇಶದ ಅಧ್ಯಕ್ಷರು ಕುಲ್ಲೊಂದು 5 ಆಲೋಚನೆ ಮಲ್ತೇರ್ನಾರ ಒಂದು ಪೂರ ಬೋಡ ಬುಡ್ಚಿಂದು ಬಣ್ಪುಣಂಚಿನ ಭಾವನೆ ಬತ್ತನದಂಡ ಈ ಮನೋಮಾಲಿನ್ಯಡ್ದವರ ಪೂರ ಮಾಲಿನ್ಯ ಕಾರಣ ಅಪುಣೆ ಬಂದುಲೆ. ಐಕೆ ನನ್ನ ಪರಿಸರದ ಬಗ್ಗೆ ನಮ್ಮ ಆಲೋಚನೆ ಮರಡುಂದಾಂಡ ಐಕೋಸ್ಕರ ಪೋಯಿನವಳು ಪೂರ ಕಾರ್ಯಕ್ರಮ ಪಣೊಂದಿತ್ತೆ ಈತ ಇಜ್ಜಿಂದಾಟ ಖಾಲಿ ನಮ್ಮ ಜೋಕ್ಲೇನು ಪ್ಲಾಟ್ಫಾರ್ಮ್ ಹೀರೋ ಪ್ರಾಕ್ಟಿಕಲಿ 0 ಒಂದು ಮಾತ್ರ ಮಲ್ತೊಂದುಲ್ಲ ಮರಿಯೆಲ್ಲ ಶುರುವಾಯರ ಗೊತ್ತಿಜ್ಜಿ ಸಾಲೆಡು ಜೂನ್ ಜುಲೈಡು ವಣಮಹೋತ್ಸವ ಕೆಲವು ಸಾಲೆಡು ಭಾರಿ ಶೋಕಡೆ ದೈಕ್ಲೇನು ನಡ್ಬೇರು ಪೀರ ಸಾಂಕ್ ಬೇರು ಕೆಲವು ತಿಕ್ಕಡು ಪ್ರತಿ ವರ್ಷ ವಣಮಹೋತ್ಸವಕ್ಕೆ ಗುಂಡಿ ಒಂಜಿ ಫೋಟೋ ದೆತ್ತದ ಅಪ್ಪಣ್ಣೆ ದಯ ಅಡ್ಡವಾಡಿಯರು ಸರ್ತ ಪೋಯಿ ನೆಕ್ಸ್ಟ್ ವರ್ಷ ವಾಪಸ್ ವಣಮಹೋತ್ಸವ ದಾನಿ ಗುಂಡಿ ಉಂಟಲ್ಲ ಅದೇ ತೊಂದರೆ ಇಲ್ಲ ಅಂದು. ಐಕೆ ದೇವೇರು ಈತನೆಟ್ಟ ಫ್ರೀ ಆದ ಕೊರನ ಆಕ್ಸಿಜನ್ಗೆ ನಮ್ಮ ಬೆಲೆ ಕೊರಂದೆ ಕರಿ ವರ್ಷ ಗೊತ್ತಾಂಡ ಆಕ್ಸಿಜನ್ ಬಂಡ ಇಂಚಿನಂದು ಆಕ್ಸಿಜನ್ ಕೊರತೆ ಆಕ್ಸಿಜನ್ ಕೊರತೆ ಸಿಲಿಂಡರ್ಡು ಲಿಕ್ಸಡು ಸಿಲಿಂಡರ್ದು ಇದು ಬೋಯ ಅವಾಗ ಈತನೆಟ್ಟ ಪ್ರಕೃತಿ ಫ್ರೀ ಆದ ಕೊರತೆ ನಂಚಿನ ಆಕ್ಸಿಜನ್ಗೆ ಯಾರು ಬಿಲ್ಲಿಗೆ ಎಂದೆರಣಂಕೆ ಈ ಪ್ರಕೃತಿ ಮಾತೆ ಬಿಲ್ಲಿಗೆ ಎಂದ ಇಜ್ಜಿ ಪ್ರಕೃತಿ ಮಾತೆಗೆ ಬೋಡಾಯಿನ ಬಿಲ್ಲತ್ತು ದಿಲ್ ಐಕೆ ನೆಕ್ಸ್ಟ್ ಜನರೇಷನ್ ನಮ್ಮ ಬುಡದು ಬೋಡಾಯಿನ ಕೋಟಿ ಗಟ್ಟಲೆ ಕಾಸತ್ತು ಎಕರೆಗಟ್ಟಲೆ ಆಸ್ತಿ ಅತ್ತು ಈ ನೇಚರನ್ ಈ ಪ್ರಕೃತಿನ್ಲ ಸಂಸ್ಕಾರನ್ಲ ರಡ್ಡೆನ್ ನಮಗೆ ಅಗತ್ಯವಾದ ಬುಡಿದು ಬೋಡಾತಂಡು ಪ್ರಕೃತಿ ಸಂಸ್ಕಾರ ಕೃಷಿ ಈ ಮೂಜೆನ್ ನಮ್ಮ ಬುಡಿದು ಬೋಯ್ಜಿ ಅಂದಾಂಡ ಬಂದುಲೆ ನಮ್ಮ ಓವು ಬುಡಿದು ಬೋದಿಲ್ಲ ಪ್ರಯೋಜನ ಅಜ್ಜಿ. ಐಕೆ ನೆಕ್ಸ್ಟ್ ಜನರೇಷನ್ದ ಬಗ್ಗೆ ಆಲೋಚನೆ ಮಲ್ಪುಣಂಚಿನ ಪರಿಸ್ಥಿತಿ ಬರುಡು ಐಕೆ ಈತನೆಟ ನಮ್ಮ ಪ್ರಬಂಧ ಸ್ಪರ್ಧೆ ಮಾತ್ರ ಮಲ್ತ ಪರಿಸರ ರಕ್ಷಣೆ ಭಾಷಣ ಸ್ಪರ್ಧೆ ವಣಮಹೋತ್ಸವ ಸ್ಪರ್ಧೆ ಮಲ್ತಂಡು ಬತ್ತೆ ಆಯ್ತು ನಾಲ್ಕು ಟೀಚರ್ಸ್ ನಕ್ಲು ತಿದ್ದಿಯರು ತಿದ್ದದು ಮಾರ್ಕ್ ಬಾಡಿಯರು ಸ್ಕೂಲ್ ಡೇ ದಾನಿ ಬಹುಮಾನ ಫಸ್ಟ್ ತಿಕ್ಕಿನಾಗ ಮಲ್ಲ ಗೊರಡೆ ಅಂಚ ಪಾಟೆ ಸೆಕೆಂಡ್ದಾಗ ಲೋಟೆ ಥರ್ಡ್ದಾಗ ತಟ್ಟೆ ಪುರ ಕುಟುಂಬದಕ್ಕೆ ತೊ ಮತ್ತೆ ಬಹುಮಾನ ಉಂಡು ಹಿಂಗೆ ಪುರ ಕೆಲವು ಪರತ್ತು ಮೊಬೈಲ್ ಕೊರೆದು ಪೊಸತ್ತದೆತ್ತಿರು ಕ್ಲಿಯರ್ ಇತ್ತಿನ ಕ್ಯಾಮರಾ ಈ ಪಾಟದೆತ್ತು ಚಾಲ್ತುಂಡು ಫೋಟೋದೆತ್ತುಂಡು ಫೋನ್ ಫೇಸ್ಬುಕ್ಕು ಬತ್ತುಂಡು ರಿಪ್ಲೈ ಸ್ಟೇಜಿಗೆ ಜಪ್ಪುಣಕ್ಕೆ ತುಂಬ ವಾಟೆ ಪಾಟೆ ಸೂಪರ್ ಪಾಟೆ ದಿಸ್ ಇಸ್ ಎ ಪಾಟೆ ಸೂಪರ್ ಪಾಟೆ ಅಂತ ಇಲ್ಲದಕ್ಕೆ ಒಂಜಿ ಮೆಚ್ಚುಗೆ ಪಾಠ ತೆಗೆದಿನ ಅತ್ತ ಅಂದ ಅಯ್ಯ ಸೋಕೇಸ್ ಹಿಡಿದು ಏರು ಒಬ್ಬ ಎರಡ ಬಿನ್ನೇರು ಬತ್ತೇರ್ನ ಐಟೆ ಚಾಮಲ್ಪುಣಿ ಮಗಕ್ಕೆ ತಿಕ್ಕಿಣ ವಿಮುರಣಿ ಪಾಟೆ ಅಂದ್ರು ಅವು ಮಗಳಿಗೆ ತಿಕ್ಕಿಣ ಲೋಟೆ ಇಂದು ಮಗಕ್ಕೆ ತಿಕ್ಕಿಣ ತಟ್ಟೆ ಅಂದ್ ಆಜಿ ತಿಂಗಳು ಪಾಠೆ ಹೊಟ್ಟೆ ಲೋಟೆ ಅಕ್ಕ ಅದು ಬೋತುಂಡು ತಟ್ಟೆ ನಾನು ಒಂಜಿ ನಾಯಿ ನುಪ್ಪುಡು ತಿನ್ನೊಂದು ಅಡಿಗೆ ಪರಿಸರ ರಕ್ಷಣೆ. ಒಂಜೇ ಒಂಜಿ ದಿನ ಶಾಲೆಗೆ ಬಂದೆ ಜೋಕ್ ಲೆಕ್ಕ ದೈಕ್ಲೇನು ಸಾಂಕದು ಇರುವ 1000 ದೈಕ್ಲಿನಿ ಮರ ಅದು ಈತ ಆಕ್ಸಿಜನ್ ಬಿಡುಗಡೆಲ್ಲ ನೀರೆಲ್ಲ ಕೊರೊಂದು ಇಪ್ಪುಂಡತ್ತ ಸಾಲು ಮರದ ತಿಮ್ಮಕ್ಕ ಪದ್ಮಶ್ರೀ ಪ್ರಶಸ್ತಿ ತೊಂಡಿರ್ತ ಬಂದುಲೆ ಇಂದು ಪರಿಸರ ರಕ್ಷಣೆ ಅವಡು ನನ್ನತ್ತ ಜೋಕ್ಲೆಗತ್ತಂದೆ
ఈ ప్రబంధ అత్ ప్లాట్ఫార్మ్ హీరో ప్రాక్టికల్ జీరో ఐరవల్లి దయపడిందంట దీని నమ్మ ఒరితొందు పోడాతను ఇత్తే పండ దాల గొత్తిజ్జి విషయించినందు గొత్తిజ్జి ఐటల్ నమ్మ తుళునాడ దక్కలే గైకి మురణి పండే వైటి కార్యక్రమాలు పడు తుళునాడ దక్కలేగంతూ తుళు భాష గొత్తే పొడు దాయ గొత్తి పొడుంది పండ కృషిట్టు కెలవు తుళు భాషడే పండుపున్న విషయాలుండు ఇజిందంట నమ్మ వా మీడియంకి పోడంట జోకులైన కడపడుగా అంట తుళు భాష గొత్తి పొడు కెలవు ఇల్లాలు ఉంచి పోదు బాలడ కేండ పుదరించమ్మా అని చెప్పండి ఆయన గొతాపు చేశారు యువర్ నేమ్ వాట్ ఈస్ యువర్ నేమ్ భర్తనే కుటుంబద నేమ్ ఒకయ్య నన్న బూళ్ళి అదే తొండ్రించా అనుకుని ఇంగ్లీషుడు దట్ లీఫ్ ఫోల్డింగ్ ఇన్సైడ్ గందాస్ జస్ట్ లైక్ బర్గర్ అండ్ పిజ్జా అని మనోడ తిరుగుదు నమ్మ సంస్కృతిడు భర్తని ఆడేకి ఐక పండు మీడియం ఓడేకే పోవాడు నమ్మ మూల కృషి సంస్కృతిని బుడ్రవల్లి ఇది నన్ను మురణి ఉంచి కొట్టు కండబట్టే వేసు ఇదో అందు పోడు ఉంచి పాప ఇంగ్లీష్ మీడియంకి పోయినంచిన పొన్ను అలా గుర్తించి పాప అలాగే ఈ భాషను బరదు గుర్తీరు మిత్తొంచి సంస్కృత శ్లోక బరెత్తీరు వజ్రాదపి కఠోరాని మృదుని కుసుమాదపి పాప అలాగే ఆయన పండదు గుర్తించి వాళ్ళు బుక్కద భాషన కరెక్ట్ ఈ శ్లోక పండగ తత్వం వజ్రదపి కుట్రని మృదుని కుసుమనపి ఐక్యపడినాను మాతృభాష ఇచ్చిందండ కిలోసరి భారీ సమస్య వజ్రదపి కుట్రని మృదుని కుసుమనపి దాయగనంకి శ్లోక బరైనా రెత్తుండే అప్పగానే వీళ్ళకి ఇది వెళ్ళిపోదు ఐక్ ఈ కల్చర్లా అగ్రికల్చర్లా ఒట్టొట్టికి పైది అంచాదు నమ్మ కృషికేరు పనియర్లా దుంబు ఆ ఉంజి నాచికెత్తుండు అండ కొరోనా అడగొత్తాండు వంతే దాళ్ళిందండలో ఉంజి ఎక్కడ తోట ఎత్తినాయక మగలేని కొరక బజ్జే బెజ్జి దాండల బతుకొన్నాడంచి వంతె కండ ఎత్తినాయ కొరక బంజికి తొందరే వంది పంపునంచిన ఉంజి పరిస్థితి ప్రకృతి కల్పాండు బంధులే అయికోసుకర సురూటు నమ్మ తుళునాడాపునంచిన కృషి సిరి కార్యక్రమడు నమ్మ తుళునాడదా ఏతు పొర్లుదా నాడు నమ్మ పొర్లు ఐసిరాదింజిన అయికు తుళు అప్పేకు సురూత నమ్మ గీతేన అర్పణ మెల్తుంది బొక్క కృషి తగ్గ వంతవంతే సంస్కార కృషి నేను పూర పాతిరొందు పోయి ఒక జన ఏతు ఉళ్ళేర అనుపణ ముఖ్యత్ లేకుండా కెలవ తికడు కార్యక్రమ అనగల తూపునియనని మొబైల్ ఉంచి కై టేప్ ఉండి ఇంకా ఏబిసిడి సాలెడ్ కల్పనగ ఉద్యోగ కల్పాయిని నెట్ నడు నడు టిప్పుని ఓ స్పెల్లింగ్ తప్పు ఇచ్చింది ఎంచ టైప్ మాల్ పేరు ఉంది దేవిరే గురియాకు ఖాళీ టైప్ మాల్తుండయావా ఈ సెక్కే కొంచెం బచ్చంగాయ గడప్పుడు వచ్చా వంజితుండు బచ్చంగాయ పోడు కెలవ దగ్గరకు వంజితుండు బచ్చంగాయ ఉంజి బచ్చంగాయ అగిది అగిది మోనే గుబ్బియోడు ఫుల్ బచ్చంగాయ ఉంచి చిత్రపోడు తంపాండా అంచెడు బచ్చంగాయకి బచ్చంగాయ బత్తుండు బత్తుండు ఇచ్చిన ఫిర చిత్ర అర్ధ గంట అంట్లా పిరాయికి బచ్చంగాయ బత్తి జిబ్బు కొంచిత్ర అతన కార్యక్రమం ముగింది అయితే ఓవే కార్యక్రమం కుళ్ళుదు నమ్మ ఆయన అనుభవిస్తావుడు ఇజ్జిన పాయస అడిగిన కైలుగల పాయస చీపేందుకో తాపుచ్చి అయికోసుకర ఏతు పొర్లుదా నాడు నమ్మ నందళికి నారాయణ శెట్టి పంపున నమ్మ తుళునాడద కవి బరైనంచిన గీతే కొంచెం చెప్పాలడు ప్రోత్సాహం.

0: ಒಂಜಿ ಚಪ್ಪಾಳೆ ಬೊಟ್ಟಲೆ ಬಂದುಲೆ ಅಯ್ಕೋಸ್ಕರ ಎಡ್ಡೆ ಸಾಹಿತ್ಯ ಇನಿ ತಂತ್ರಜ್ಞಾನ ಏತು ಮಿತ್ತು ಬತ್ತಂಡಲ್ಲ ನಮ್ಮ ಬಾಲ್ಯೋಡೆ ಒಂಜಿ ಪ್ರಕೃತಿ ಪ್ರೇಮ ಬಣ್ಪುಣಂಚಿನ ಜೋಗುಳ್ಡ ಬೊಳೆಪಾಯಿಜಿಂದಾಂಡ ಪ್ರಕೃತಿ ಹಿಡಿದು ದೂರ ದೂರ ದೂರ ಅದು ತಂತ್ರಜ್ಞಾನೋಡು ಕಂಪ್ಲೀಟ್ ನಮ್ಮ ಇನಿ ಬೂರ್ದು ಇನಿತ್ತ ಲಾಕ್ಡೌನ್ ಹೊಡೆದು ಬೊಕ್ಕದ ರಿಪೋರ್ಟ್ ಇಂಚಿನ ಪಣೊಂದು ಪಂಡ ಬಂದುಲೆ ಈ ಆನ್ಲೈನ್ ಕ್ಲಾಸದ ನೆಪಟ್ಟು ಎಂಚ ನಮ್ಮ ಕೈಟೊಂಜಿ ಮೊಬೈಲ್ ಮಾತೆರೆಗಳ ಅನಿವಾರ್ಯವಾದ ಬತ್ತಂಡ ಕಲಿತುಕೊಳ್ಳುವುದಕ್ಕಾಗಿ ಮನೆಯಲ್ಲಿರುವಂಥ ಮೊಬೈಲನ್ನು ಕಳೆದುಕೊಳ್ಳುವುದಕ್ಕಾಗಿ ಬಳಸಿಕೊಳ್ಬೇಡಿ. ಇನಿ ಒಂತೆ ಕೃಷಿ ಹಿಡಿದು ನಮ್ಮ ದೂರ ಇರಲ ಪ್ರಕೃತಿ ಹಿಡಿದು ದೂರ ಇರಲ ಕಾರಣದಾನೆ ಎಂದು ಬಂಡ ಎಂಕಲ್ ಎಲ್ಲಿ ಅಪ್ಪಣಗ ಎಂಕ್ಲೆಗೆ ಆಜಿ ವರ್ಷ ಮುಟ್ಟ ಅಪ್ಪಮ್ಮೆ ವಾಮಂಡೆ ಬೆಚ್ಚಲ ಗುರುತಿಜೀರು. ಬಲ ಮಗ ತೋಟಗ ಬೋಯಿ, ಬಲ ಕಂಡೋಗ ಬೋಯಿ, ಬಲ ತಾರಾಯಿ ಬೆಜ್ಜಿ ಒಂದು ಬರ್ಕ, ಬಲ ಪೆತ್ತದ ಪೇರುಬೊರಿಯರ ಬೋಯಿ, ಬಜಕರೆ ಗೊಣೆಯರ ಬರ್ಕ, ಈತು ಮಾತ್ರ ನಮ್ಮನ ಆಜಿ ವರ್ಷ ಮುಟ್ಟ ಅಪ್ಪಮ್ಮೆ ತಿರುಗಾದನೆ ಅತ್ತ ಅಂದೆ. ಪ್ರಕೃತಿ ಹಿಡಿದು ಭಾರಿ ಸೋಕದ ಎಂಕ್ಲೆಗೆ ಗೊತ್ತಿತ್ತುಂಡು ಪಿಜಿನಿ ಎಂಚ ಆ ಮಣ್ಣದೊಳ ಇರ್ಬೋದು ಗೂಡು ಕಟ್ಟುಂಡು, ಚಾಲಿಯ ಎಂಚ ಬಲೆ ಕಟ್ಟುಂಡು, ಚೇರಂಟೆ ಎಂಚ ಪೋಪುಂಡು. ಇದು ಪೂರ ನಂಕ ಪ್ರಕೃತಿ ಅನುಭವಿಸಾರೆ ಎಂಕ್ಲ ಅಪ್ಪಮ್ಮೆ ಬಿಡ್ತೀರಿ. ಅಂಡ ಇತ್ತೆ ಈ ಶಿಕ್ಷಣ ತಂತ್ರಜ್ಞಾನ ಬಣ್ಪುಣ ಜೋಕುಲು ಬೇಗ ಬೇಗ ಕಲ್ಪೋಡು ಬಣ್ಪುಣ ಧಾವಂತೋಡು ಮೂಜರೆ ವರ್ಸೋಡೆ ಇತಿದ ದಪ್ಪದ ಬೂಕುಲೆ ನಟ್ಟಿಬಾಡ್ದು. ಅಂದೈತೆ ಕಡೆದು ಬರ್ನಾಗ ಫಸ್ಟ್ ಲೈನ್ ಬರೆದ ಅವಡು, ಐತೆ ಮಣೊಲಿ ಮುರಿದು ಬಣ್ಣಾಗ ಎರಡನೇ ಲೈನ್ ಅವಡು, ಐತೆ ಒಗ್ಗರನೆ ಬಾಡ್ದು ಬಣ್ಣಾಗ ಮಗಿ ಬರೆದ ಅವಡು, ಬೊಗ್ಗಿಗೆ ಉಂಪು ಬಾಡ್ದು ಬಣ್ಣಾಗ ಮಗಿ ಬರೆದ ಅವಡು. ಆಜಿ ವರ್ಷ ಮುಟ್ಟ ಬಾಲ್ಯ ಮುಟ್ಟ ಬಾಲ್ಯೋಡು ಪ್ರಕೃತಿ ಮಲ್ಲಾವುಣ ಆವಡ ನಂಚಿನ ಜೋಕ್ಲೆನು ಮೂಜರೆ ವರ್ಸೋಡೆ ಇತಿದು ದಪ್ಪದ ಬೂಕ್ಲೆ ನಟ್ಟಿಬಾರ್ದು ಪ್ರಕೃತಿ ಹಿಡಿದು ದೂರ ಮಲ್ತದು ಖಾಲಿ ತಂತ್ರಜ್ಞಾನೋಡು ಬುಡ್ ನಡೆದವರ. ಇನಿ ಹೈಯೆಸ್ಟ್ ಜೋಕ್ಲೆಗೆ ಡಿಪ್ರೆಷನ್ ಕಾಯಿಲೆ ಬರೊಂದುಂಡು, ಕಣ್ಣುಗಳ ಮನಸ್ಸುಗಳ ಸಮಸ್ಯೆ ಒಂದುಂಡು, ಪ್ರಾಕೃತಿಕ ಸಂಬಂಧ ದೂರ ಆಯ್ ನಡೆದವರ ಅಂದು ಪಣೊಂದು.
1: ಈತನೇಟ ವಿನಯ ಕೃಷಿ ಬೆಳೆಗಾರರ ಸಂಘ ರಿಜಿಸ್ಟರ್ ಕೊಲ್ನಾಡು ಮುಲ್ಕಿ ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಕುಡ್ಲ ಉಂದತ ಒಟ್ಟು ಆಶ್ರಯಡ್ ಇಂಚಿಪ್ಪ ಕೊಲ್ನಾಡು ಮುಲ್ಕಿ ತಾಲೂಕು ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳ ಕೃಷಿ ಸಿರಿ ಈ ಲೇಸಿಡ್ ಕಲ್ಲಡ್ಕ ಶ್ರೀ ವಿಠಲ್ ನಾಯಕ್ ಬೊಕ್ಕ ಅರ್ನ ತಂಡದ ಕುಲು ನಡಪಾದು ಕೊರ್ನ ಗೀತ ಸಾಹಿತ್ಯ ಸಂಭ್ರಮ ಈ ಲೇಸದ ಸುರೂತ ಯಜ್ಞನ ಕೇಂಡರು ನನ್ನ ದುಂಬುದ ಯಜ್ಞೆ ಎಲ್ಲದು ತುಳು ಪ್ರಸಾರಡು ಆತನೇಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.
2: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ ನಾಳೆ ಸಂಡೇ ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ, ಹೋಗು ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ನಿಕ್ಲು ತುಳು ಪ್ರಸಾರಕ್ಕೆ ಏನಂದಲ್ಲರೆ ನನ್ನ ದುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನಂದು ಬರ್ಕಾ.

ನಮಸ್ಕಾರ, ನಿಖಿಲೇಡದಾತಿನ ಕುಶಲ್ದರ ಸಿನ್ನ ವಿಂಡಿ ಪಡೀಲ್ ನಿಖಿಲ್ ಕೇಳೊಂದು ಪ್ಲೇ 107.8 FM ರಂಗರಂಗದ ಬದುಕು.

ಹಾಯ್, ಯಾನಿಗನ್ ರಕ್ಷಶೆಟ್ಟಿ. ನೀವು ಕೇಳೊಂದು ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು.

ಈತನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಜಿಎಸ್ ಶಿವರುದ್ರಪ್ಪ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಎಲ್ಲೋ ಹುಡುಕಿದೆ ಇಲ್ಲದ ದೇವರ

ಮುಂದಿನ ಹಾಡು ವಿ ಸೀತಾರಾಮಯ್ಯ ಅವರ ರಚನೆಯ, ಉಪಾಸನಾ ಮೋಹನ್ ಅವರ ಸಂಗೀತ ನಿರ್ದೇಶನದ, ಪೂರ್ಣಿಮಾ ಹಾಗೂ ಅರ್ಪಿತಾ ಇವರು ಹಾಡಿರುವ ಮುಂಗಾರು ಮುಗಿಲುಗಳೇ.

ಮುಂದಿನ ಹಾಡು ಕುವೆಂಪು ಅವರ ರಚನೆಯ, ಬಿವಿ ಶ್ರೀನಿವಾಸ್ ಹಾಗೂ ಆರ್ ವೆಂಕಟೇಶ್ ಇವರ ಸಂಗೀತ ನಿರ್ದೇಶನದ ನಿನಗೆ ನಾನು ನನಗೆ ನೀನು. ಗಾಯಕರು ಕಸ್ತೂರಿ ಶಂಕರ್.

ಮುಂದಿನ ಹಾಡು ಬಿಆರ್ ಲಕ್ಷ್ಮಣ್ ರಾವ್ ಅವರ ರಚನೆಯ, ಇಂದು ಇವರ ಸಂಗೀತ ನಿರ್ದೇಶನದ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ನಮಗೇಕೆ ನಲ್ಲ.

ಮುಂದಿನ ಹಾಡು ಬಿಆರ್ ಲಕ್ಷ್ಮಣ್ ರಾವ್ ಅವರ ರಚನೆಯ ಉಪಾಸನಾ ಮೋಹನ್, ಇವರ ಸಂಗೀತ ನಿರ್ದೇಶನದ ಅಪೂರ್ವ ಶ್ರೀಧರ್, ಇವರು ಹಾಡಿರುವ ಕಳ್ಳನ ಹಾಗೆ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರಿಕಮೇಲ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳಿಗೆ ನೂತನ ರಾಜ್ಯಪಾಲರ ನೇಮಕ. ನವದೆಹಲಿಯಲ್ಲಿ ಇಂದು ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆಗೆ ಭಾರತ ಆತಿಥ್ಯ. ಕರ್ನಾಟಕ ಮಹಾರಾಷ್ಟ್ರ ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸರ್ಕಾರ ನಿರ್ಧಾರ. ರಾಷ್ಟೀಯ ಉಕ್ಕು ನೀತಿ ವಿಷನ್ 2047 ಕರಡು ಪ್ರಕಟಿಸಿದ ಕೇಂದ್ರ ಸರ್ಕಾರ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ಇಂದು ಭಾರತ ಪಿವಿ ಸಿಂಧು, ಲಕ್ಷ್ಯ ಸೇನ್ ಕಣದಲ್ಲಿ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 6 ರಾಜ್ಯಗಳಿಗೆ ನೂತನ ರಾಜ್ಯಪಾಲರನ್ನು ನೇಮಕ ಮಾಡಿದ್ದಾರೆ. ಪ್ರಸ್ತುತ ಸಿಕ್ಕಿಂ ರಾಜ್ಯಪಾಲರಾಗಿರುವಂತಹ ಓಂ ಪ್ರಕಾಶ್ ಮಾಥುರ್ ಅವರು ಕೇರಳದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ. ಕೇರಳದ ಹಾಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ತಮಿಳುನಾಡಿನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ದುಷ್ಯಂತ್ ಗೌತಮ್ ಅವರನ್ನು ಸಿಕ್ಕಿಂ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಇದರ ಜೊತೆಗೆ ಬ್ರಜ್ಮೋಹನ್ ರಾಮ್ ಅವರನ್ನು ಒಡಿಶಾ ರಾಜ್ಯಪಾಲರನ್ನಾಗಿ, ಡಾ ಸುಧಾ ಯಾದವ್ ಅವರನ್ನು ಕರ್ನಾಟಕ ರಾಜ್ಯಪಾಲರನ್ನಾಗಿ ಮತ್ತು ಡಾ ಧಲ್ ಸಿಂಗ್ ಬಿಸೇನ್ ಅವರನ್ನು ಉತ್ತರಾಖಂಡ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಸಂಬಂಧಪಟ್ಟ ರಾಜ್ಯಗಳಲ್ಲಿ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಈ ನೇಮಕಾತಿಗಳು ಜಾರಿಗೆ ಬರಲಿವೆ. ಭಾರತದ ಆತಿಥ್ಯದಲ್ಲಿ ಬಿಮ್ಸ್ಟೆಕ್ ರಾಷ್ಟಗಳ ಮೊದಲ ಗೃಹ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ಜರುಗಲಿದೆ. ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಎಲ್ಲ ರಾಷ್ಟಗಳ ಗೃಹ ಸಚಿವರು ಹಾಗೂ ಪ್ರತಿನಿಧಿಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ವಾಗತಿಸಲಿದ್ದಾರೆ. ಭಯೋತ್ಪಾದನೆ, ಗಡಿಯಾಚೆಗಿನ ಸಂಘಟಿತ ಅಪರಾಧ, ಮಾದಕ ವಸ್ತು ಕಳ್ಳ ಸಾಗಣೆ, ಮೂಲಭೂತವಾದ ಮಾನವ ಕಳ್ಳ ಸಾಗಣೆ, ಅಕ್ರಮ ಹಣಕಾಸು ಹರಿವು ಮತ್ತು ಸೈಬರ್ ಬೆದರಿಕೆಗಳನ್ನು ಎದುರಿಸುವಲ್ಲಿ ಬಿಮ್ಸ್ಟೆಕ್ ರಾಷ್ಟಗಳ ಸಾಮೂಹಿಕ ಬದ್ದತೆಯನ್ನು ಈ ಸಭೆ ಪ್ರತಿಬಿಂಬಿಸಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಪರಸ್ಪರ ಸಮನ್ವಯದ ಮೂಲಕ ಸುರಕ್ಷಿತ ಮತ್ತು ಬಲಿಷ್ಠ ಬಿಮ್ಸ್ಟೆಕ್ ಪ್ರದೇಶ ನಿರ್ಮಿಸುವ ಸಂಕಲ್ಪವನ್ನು ಅವರು ಪುನರುಚ್ಚರಿಸಿದ್ದಾರೆ. ಭಾರತ, ಬಾಂಗ್ಲಾದೇಶ, ಭೂತಾನ್, ಮ್ಯಾನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥಾಯ್ಲೆಂಡ್ ದೇಶಗಳನ್ನು ಒಳಗೊಂಡಿರುವ ಬಂಗಾಳ ಕೊಲ್ಲಿ ವಲಯದಲ್ಲಿ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಉಪಕ್ರಮ ಬಿಮ್ಸ್ಟೆಕ್ ಒಕ್ಕೂಟ ಬಂಗಾಳ ಕೊಲ್ಲಿಯ ತೀರದಲ್ಲಿರುವ ಮತ್ತು ಅದರ ನೆರೆಹೊರೆಯ ರಾಷ್ಟಗಳ ನಡುವೆ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಉತ್ತೇಜಿಸುವ ಪ್ರಮುಖ ಗುರಿಯನ್ನು ಹೊಂದಿದೆ. ಕರ್ನಾಟಕ ಮತ್ತು ಮಹಾರಾಷ್ಟದ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವಂತಹ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲಿ ಒಂದು ವಾರದ ಒಳಗೆ ವಿಶೇಷ ಉನ್ನತ ಮಟ್ಟದ ಜಂಟಿ ಸಮಿತಿಯನ್ನು ರಚಿಸುವುದಾಗಿ ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೂ ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಅವರು ನವದೆಹಲಿಯಲ್ಲಿ ಎರಡೂ ರಾಜ್ಯಗಳ ಕಬ್ಬು ಬೆಳೆಗಾರರ ನಿಯೋಗಗಳ ಜೊತೆ ನಡೆಸಿದಂತಹ ಮಹತ್ವದ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸಭೆಯಲ್ಲಿ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವಂತಹ ಕ್ಷೇತ್ರ ಮಟ್ಟದ ಸವಾಲು, ಸಕ್ಕರೆ ಕಾರ್ಖಾನೆ ವರದಿ ಮಾಡುವ ಕಬ್ಬಿನ ಇಳುವರಿ ಪ್ರಮಾಣದಲ್ಲಿನ ವ್ಯತ್ಯಾಸ, ತೂಕದ ಪ್ರಕ್ರಿಯೆ, ಪ್ರಯೋಗಾಲಯ ಪರೀಕ್ಷೆ ಹಾಗೂ ಬೆಳೆ ವಿಮೆ ಸೇರಿದಂತೆ ಹಲವು ಪ್ರಮುಖ ವಿಚಾರಗಳ ಕುರಿತು ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು. ರೈತರಿಗೆ ತಕ್ಷಣದ ಪರಿಹಾರ ಒದಗಿಸುವ ಉದ್ದೇಶದಿಂದ ಈ ಸಮಿತಿಯನ್ನು ರೂಪಿಸಲಾಗುತ್ತಿದ್ದು, ಇದರಲ್ಲಿ ಕೇಂದ್ರ ಸರ್ಕಾರ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯ ಸರ್ಕಾರಗಳು, ರೈತ ಸಂಘಟನೆ, ಸಕ್ಕರೆ ಕಾರ್ಖಾನೆಗಳ ಪ್ರತಿನಿಧಿಗಳು ಹಾಗೂ ವಿಷಯ ತಜ್ಞರು ಸದಸ್ಯರಾಗಿರಲಿದ್ದಾರೆ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಹಾಗೂ ಪರಿಸರ ಸ್ನೇಹಿ ಉಕ್ಕು ವಲಯವನ್ನು ನಿರ್ಮಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ರಾಷ್ಟೀಯ ಉಕ್ಕು ನೀತಿ ವಿಷನ್ 2047 ಕರಡನ್ನು ಸಿದ್ದಪಡಿಸಿದೆ. ದೇಶದ ಬೆಳೆಯುತ್ತಿರುವ ಅಗತ್ಯಗಳನ್ನು ಪೂರೈಸುವಂತಹ ಈ ನೀತಿ ತಲಾ ಉಕ್ಕಿನ ಬಳಕೆಯನ್ನು ಪ್ರಸ್ತುತ 116 ಕೆಜಿಯಿಂದ 302 ಕೆಜಿಗೆ ಹಾಗೂ ರಫ್ತನ್ನು 45 ಮಿಲಿಯನ್ ಟನ್ಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಭಾರತದ ಕಚ್ಚಾ ಉಕ್ಕು ಉತ್ಪಾದನೆಯು 2014-15 89.5 ದಶಲಕ್ಷ ಟನ್ಗಳಿಂದ 2025-26 170 ದಶಲಕ್ಷ ಟನ್ಗಳಿಗೆ ಏರಿಕೆಯಾಗಿದ್ದು, 2047 ವೇಳೆಗೆ ಕಚ್ಚಾ ಉಕ್ಕು ಉತ್ಪಾದನಾ ಸಾಮರ್ಥ್ಯವನ್ನು 604 ದಶಲಕ್ಷ ಟನ್ಗಳಿಗೆ ವಿಸ್ತರಿಸಲು ಮತ್ತು ಸಿದ್ದ ಉಕ್ಕಿನ ಬೇಡಿಕೆಯನ್ನು 505 ದಶಲಕ್ಷ ಟನ್ಗಳಿಗೆ ತಲುಪಿಸಲು ಯೋಜಿಸಲಾಗಿದೆ. ಮೂಲಸೌಕರ್ಯ, ವಸತಿ, ಸಾರಿಗೆ ಮತ್ತು ನವೀಕರಿಸಬಹುದಾದಂತಹ ಇಂಧನ ವಲಯಗಳಲ್ಲಿ ಉಕ್ಕಿನ ಬಳಕೆಯನ್ನು ಉತ್ತೇಜಿಸುವುದು ಈ ನೀತಿಯ ಮುಖ್ಯ ಉದ್ದೇಶವಾಗಿದೆ. ಇದರೊಂದಿಗೆ ಹಸಿರು ಉಕ್ಕು ಉತ್ಪಾದನೆಗೆ ಒತ್ತು ನೀಡಲಾಗಿದ್ದು ಇಂಧನ ದಕ್ಷತೆ ಮತ್ತು ಹೈಡ್ರೋಜನ್ ಆಧಾರಿತ ತಯಾರಿಕಾ ವಿಧಾನಗಳ ಮೂಲಕ ಇಂಗಾಲದ ಹೊರಸೂಸುವಿಕೆಯನ್ನು ಪ್ರತಿ ಟನ್ಗೆ 2.54 ಟನ್ಗಳಿಂದ 2047 ವೇಳೆಗೆ 1.54 ಟನ್ಗಳಿಗೆ ತಗ್ಗಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 2015 ಪ್ರಾರಂಭವಾದಂತಹ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಮತ್ತು ಜನಜೀವನದ ಜೊತೆಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಮತ್ತು ಒಳನಾಡಿನ ಜಲಸಾಗಾಣೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.06 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ನಿಲುಗಡೆ ಅವಧಿಯು 2014 96 ಗಂಟೆಗಳಿಂದ 2025 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಇಳಿಕೆಯಾಗಿದೆ. ಇಂದು ವಿಶ್ವದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನವನ್ನು ಪಡೆದಿವೆ. ದೇಶದ ಶೇಕಡ 95% ವ್ಯಾಪಾರ ಕಡಲ ಮಾರ್ಗದ ಮೂಲಕವೇ ನಡೆಯುತ್ತಿದ್ದು 2014 873 ದಶಲಕ್ಷ ಟನ್ಗಳಷ್ಟಿದ್ದಂತಹ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ಕ್ಯಾನ್ಸರ್ ನಿರೋಧಕ ಔಷಧಗಳ ಮೇಲಿನ ವ್ಯಾಪಾರ ಲಾಭಾಂಶವನ್ನು ಗರಿಷ್ಠ ಚಿಲ್ಲರೆ ಬೆಲೆಯ ಶೇಕಡ 30% ಮಿತಿಗೊಳಿಸುವ ಮೂಲಕ ನಿಯಂತ್ರಿಸಲು ನಿರ್ಧರಿಸಿರುವುದಾಗಿ ಕೇಂದ್ರ ಸರ್ಕಾರ ಸುಪ್ರೀಂಕೋರ್ಟ್ಗೆ ತಿಳಿಸಿದೆ. ಈ ನಿಯಮ ಅನ್ವಯವಾಗುವ ಔಷಧಗಳ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಹಾಗೂ ಮಾರುಕಟ್ಟೆಯ ಬೆಳವಣಿಗೆ ಮತ್ತು ಸಾರ್ವಜನಿಕ ಆರೋಗ್ಯದ ಅಗತ್ಯಕ್ಕೆ ಅನುಗುಣವಾಗಿ ಅದನ್ನು ಪರಿಷ್ಕರಣೆ ಮಾಡಲಾಗುವುದು ಎಂದು ಕೇಂದ್ರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಿಳಿಸಿದ್ದಾರೆ. ಔಷಧಗಳ ಖರೀದಿಯ ಮೇಲೆ ಮತ್ತು ಗರಿಷ್ಠ ಚಿಲ್ಲರೆ ಬೆಲೆಯ ನಡುವಿನ ಭಾರೀ ವ್ಯತ್ಯಾಸದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸುಪ್ರೀಂಕೋರ್ಟ್ ಕ್ಯಾನ್ಸರ್

ಎವಾನ್ ಲೀ ಅವರನ್ನ ಎದುರಿಸಲಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಪಂದ್ಯದಲ್ಲಿ ಭಾರತದ ಉದಯೋನ್ಮುಖ ಆಟಗಾರ್ತಿ ತನ್ವಿ ಶರ್ಮಾ ಜಪಾನ್ನ ನತ್ಸುಕಿ ನಿದಾಯ್ರಾ ಅವರೊಂದಿಗೆ ಸೆಣಸಾಟ ನಡೆಸಲಿದ್ದಾರೆ. ಭಾರತದ ಅಶ್ಮಿತಾ ಚಲಿಹಾ, ದೇವಿಕಾ ಸಿಹಾಗ್ ಮತ್ತು ಉನ್ನತಿ ಹುಡಾ ನಾಳೆ ನಡೆಯಲಿರುವ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಕಣಕ್ಕೆ ಇಳಿಯಲಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯಗಳಲ್ಲಿ ಇಂದು ಭಾರತದ ಲಕ್ಷ್ಯ ಸೇನ್ ಮತ್ತು ಮಾಜಿ ವಿಶ್ವ ಅಗ್ರಶ್ರೇಯಾಂಕಿತ ಕಿಡಂಬಿ ಶ್ರೀಕಾಂತ್ ಸ್ಪರ್ಧಿಸಲಿದ್ದಾರೆ. ಆಯುಷ್ ಶೆಟ್ಟಿ ಅವರ ಪಂದ್ಯ ನಾಳೆ ನಿಗದಿಯಾಗಿದೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಭಾರತದ ಅಗ್ರ ಜೋಡಿ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ನಾಳೆ ಕಣಕ್ಕೆ ಇಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳಿಗೆ ನೂತನ ರಾಜ್ಯಪಾಲರ ನೇಮಕ. ನವದೆಹಲಿಯಲ್ಲಿಂದು ಬಿಮ್ಸ್ಟೆಕ್ ರಾಷ್ಟಗಳ ಮೊದಲ ಗೃಹ ಸಚಿವರ ಸಭೆಗೆ ಭಾರತ ಆತಿಥ್ಯ. ಕರ್ನಾಟಕ ಮಹಾರಾಷ್ಟ್ರ ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸರ್ಕಾರ ನಿರ್ಧಾರ. ರಾಷ್ಟೀಯ ಉಕ್ಕು ನೀತಿ ವಿಷನ್ 2047 ಕರಡು ಪ್ರಕಟಿಸಿದ ಕೇಂದ್ರ ಸರ್ಕಾರ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ಇಂದು ಭಾರತದ ಪಿವಿ ಸಿಂಧು, ಲಕ್ಷ್ಯ ಸೇನ್ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ಪಿತ್ತ ಅನ್ನೋ ಶಬ್ದ ಕೇಳಿದ ತಕ್ಷಣ ಬಹಳಷ್ಟು ಜನರು ಹೇಳೋದೇನು ಅಂತಂದ್ರೆ, ನಮ್ಮ ವೈರಿಗೋದು ಬೇಡ ಅಂತ. ಅಂದ್ರೆ ಪಿತ್ತ ಅಂದ್ರೆ ಕೆಟ್ಟದ್ದು, ಪಿತ್ತ ಅಂದ್ರೆ ಶತ್ರು, ಪಿತ್ತ ಅಂದ್ರೆ ರಾಕ್ಷಸ ಅನ್ನೋ ಒಂದು ಕಲ್ಪನೆ ಅಥವಾ ಫೀಲಿಂಗ್ ನಮಗೆ ಇದೆ. ಹಾಗಲ್ಲ. ಇವತ್ತು ನಾವು ಪಿತ್ತ ದೋಷ ಅಂದ್ರೆ ನಿಜವಾಗಿ ಏನು, ಅದೇ ಕೆಲಸ ಮಾಡುತ್ತೆ, ಅದ್ರ ಗುಣಗಳೇನು, ಅದರ ಕೆಲಸಗಳೇನು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳುವ. ಪಿತ್ತ ಅನ್ನೋ ಅಂದ್ರೆ ಎಸಿಡಿಟಿ, ಹುಳಿ ತೇಗ್ ಬರೋದು ಅನ್ನುವ ಕಲ್ಪನೆಯನ್ನು ದಯವಿಟ್ಟು ಬಿಟ್ಬಿಡಿ. ಸೊ ಪಿತ್ತ ಅನ್ನೋ ಶಬ್ದದ ಅರ್ಥ ಒಂದು ತಪ ತಪ ಅನ್ನೋ ಶಬ್ದದಿಂದ ಪಿತ್ತ ಅಂತ ಬಂದಿದೆ ಅಂತ. ತಪ ಅಂತಂದ್ರೆ ಬಿಸಿ ಅಥವಾ ಸುಡತ್ತೆ ಅನ್ನುವ ಅರ್ಥ. ಹಾಗೆ ಪಿತ್ತ ಅನ್ನೋ ಶಬ್ದದ ಅರ್ಥ ಏನು ಅಂತಂದ್ರೆ, ಅಪಿದೀಯತೆ ಪ್ರಾಕೃತಾವಸ್ಥೆಯ ರಕ್ಷತೆ ವಿಕೃತಾವಸ್ಥೆಯ ನಾಶ್ಯತೆ ವಾ ಶರೀರಂ ಇತಿ ಅಂತ. ಅಂದ್ರೆ ಪ್ರಾಕೃತಾವಸ್ಥೆಯಲ್ಲಿ ರಕ್ಷಣೆಯನ್ನ ಕೊಡತ್ತೆ, ವಿಕೃತಾವಸ್ಥೆಗೆ ಹೋದ್ರೆ, ವಿಕೃತ ಆದ್ರೆ ಅದು ಪಿತ್ತ ಹೆಚ್ಚು ಕಡಿಮೆ ಆದ್ರೆ ನಾಶ ಮಾಡತ್ತೆ ಶರೀರವನ್ನ ಅಂತ. ಅದೇ ಪಿತ್ತ ಅಂತ. ಸೊ ಪಿತ್ತದ ಗುಣಗಳ ಬಗ್ಗೆ ನಾವು ತಿಳ್ಕೊಳ್ಳುವ. ಪಿತ್ತ ಜಲ ಮತ್ತೆ ಅಗ್ನಿ ಮಹಾಭೂತದಿಂದ, ಜಲ ಮತ್ತೆ ಅಗ್ನಿಯಿಂದ ಆಗಿದೆ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ. ಸೊ ಈ ಜಲ ಮತ್ತೆ ಅಗ್ನಿ ಮಹಾಭೂತ ಆಗಿರೋದ್ರಿಂದ ಆ ಗುಣಗಳನ್ನು ನಾವು ಪಿತ್ತದಲ್ಲಿ ಕಾಣಬಹುದು. ಪಿತ್ತದ ಗುಣದ ಶ್ಲೋಕ ಏನ್ ಹೇಳುತ್ತೆ ಅಂತಂದ್ರೆ, ಪಿತ್ತಂ ಸಸ್ನೇಹ ತೀಕ್ಷ್ಣೋಷ್ಣಂ ಲಘು ವಿಸ್ರಂ ಸರಂ ದ್ರವಂ. ಪಿತ್ತ ಸಸ್ನೇಹ ಅಂದ್ರೆ ಸ್ವಲ್ಪ ಮಟ್ಟಿಗೆ ಸ್ನೇಹ ಅಂದ್ರೆ ಅಂಟುವಿಕೆಯ ಗುಣ, ಜಿಡ್ಡಿನ ಅಂಶ ಪಿತ್ತಕ್ಕಿದೆ ಅಂತ. ನಾವು ವಾತದ ಬಗ್ಗೆ ತಿಳ್ಕೊಳ್ಳುವಾಗ ರೂಕ್ಷ ಅಂತ ಕೇಳಿದ್ವಿ. ರೂಕ್ಷ ಅಂದ್ರೆ ಡ್ರೈ, ವಾತ ಡ್ರೈ ಮಾಡತ್ತೆ, ಪೂರ್ತಿಯಾಗಿ ನಮ್ಮನ್ನು ಒಣಗಿಸತ್ತೆ ಅಂತ. ಹಾಗೆ ಪಿತ್ತ ಸಸ್ನೇಹ, ಸ್ವಲ್ಪ ಮಟ್ಟಿಗೆ ಅದು ಜಿಡ್ಡಿನ ಅಂಶವನ್ನ ಹೊಂದಿದೆ, ಅಂದ್ರೆ ಅಷ್ಟು ಡ್ರೈ ಮಾಡೋದಿಲ್ಲ. ಸಸ್ನೇಹಂ ತೀಕ್ಷ್ಣಂ, ತೀಕ್ಷ್ಣ ಅಂದ್ರೆ ನಿಮಗೆ ವಾತ ದೋಷದ ಬಗ್ಗೆ ನಾನು ಹೇಳುವಾಗ ಸೂಕ್ಷ್ಮ ಅಂತ ಹೇಳಿದ್ದೆ, ಅಂದ್ರೆ ಎಲ್ಲಿ ಬೇಕಾದರೂ ಪೆನೆಟ್ರೇಟ್ ಆಗತ್ತೆ ಅಂತ. ಪಿತ್ತ ಹಾಗಲ್ಲ, ಅದಕ್ಕೆ ತೀಕ್ಷ್ಣ ಗುಣ ಇದೆ. ತೀಕ್ಷ್ಣ ಅಂತಂದ್ರೆ ಅದು ಸುಟ್ಟು ಒಳಗೆ ಹೋಗತ್ತೆ ಅಂತ. ಅಂದ್ರೆ ಈಗ ನೀವೊಂದು ಸೂಜಿ ಅಂತ ಇಟ್ಕೊಳ್ಳಿ, ಅದನ್ನ ಯಾವುದೋ ಒಂದು ಟಫ್ ಇದಕ್ಕೆ ಅದನ್ನು ಒಳಗೆ ತೂರಿಸ್ಬೇಕು. ನಿಮಗೆ ಸೂಜಿಯನ್ನ ಒಳಗೆ ಹಾಕಿದ್ರೆ ಅಥವಾ ಯಾವುದೋ ಒಂದು ಕಬ್ಬಿಣ ತುಂಡನ್ನು ಒಳಗೆ ಹಾಕಿದ್ರೆ ಹೋಗ್ತಾ ಇಲ್ಲ, ಆವಾಗ ನೀವು ಅದನ್ನು ಬಿಸಿ ಮಾಡಿ ಹಾಕಿದರೆ ಒಳಗೆ ಹೋಗುತ್ತೆ. ಹಾಗೆ ಪಿತ್ತದ ಆ ಬಿಸಿ ಗುಣದಿಂದಾಗಿ ಅಥವಾ ಆ ಉಷ್ಣ ಅಂದ್ರೆ ಈ ಅಗ್ನಿಯ ಗುಣದಿಂದಾಗಿ ಅದು ತೀಕ್ಷ್ಣವಾಗಿ ಒಳಗಡೆ ಹೋಗುತ್ತೆ, ಅಥವಾ ತೀಕ್ಷ್ಣ ಗುಣ ಇದೆ ಅಂತ. ಉಷ್ಣಂ ತೀಕ್ಷ್ಣಂ ಉಷ್ಣಂ, ಉಷ್ಣ ಗುಣ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ನನಗೆ ಹೀಟ್ ಆಗುವಂತಹ ಐಟಮ್ ತಗೊಂಡಾಗಲ್ಲ ಪಿತ್ತ ಹೆಚ್ಚಾಗತ್ತೆ ಅಂತ ಎಲ್ಲ ಹೇಳ್ತಾರಲ್ಲ. ಹಾಗೆ ಪಿತ್ತಂ ಸಸ್ನೇಹ ತೀಕ್ಷ್ಣ ಉಷ್ಣಂ ಲಘು, ವಾತದ ತರನೇ ಇದು ಕ್ವಾಲಿಟಿಯಲ್ಲಿ ಲೈಟ್. ವಾತದೋಷ ಈ ಆಕಾಶ ಮತ್ತು ವಾಯು ಮಹಾಭೂತದಿಂದ ಆಗಿದೆ, ಹಾಗಾಗಿ ಅದು ಅಂದ್ರೆ ಆಕಾಶ ಅಂದ್ರೆ ನಿರ್ವಾತ ಪರಿಸ್ಥಿತಿ, ಅಲ್ಲಿ ಏನೂ ಇಲ್ಲ. ವಾಯು ಅಂತಂದ್ರೆ ಗಾಳಿ, ಅವೆರಡು ಇರುವಾಗ ಸಹಜವಾಗಿ ಲಘು ಆಗಬೇಕಾಯ್ತು. ಇದು ಬೆಂಕಿ ಮತ್ತು ನೀರು ಇರುವಂಥದ್ದು, ಹಾಗಾಗಿ ಅದರಷ್ಟು ಲಘು ಅಲ್ಲ, ಆದ್ರೆ ಇದು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಲೈಟ್ ಕ್ವಾಲಿಟಿಯನ್ನು ಹೊಂದಿದೆ. ಹಾಗಾಗಿ ನಾವು ಯಾವ್ಯಾವಾಗ ತುಂಬಾ ಲೈಟ್ ಅಂದ್ರೆ ಈಸಿಲಿ ಡೈಜೆಸ್ಟೇಬಲ್ ಫುಡ್ ತಗೊಳ್ತೀವೋ, ಯಾವ್ಯಾವಾಗ ಉಷ್ಣ ಆಗುವಂತಹ ಉಷ್ಣ ಗುಣ ಇರುವಂತಹ ಫುಡ್ ತಗೊಳ್ತೀವೋ, ಆವಾಗ ಪಿತ್ತ ದೋಷ ಹೆಚ್ಚಾಗತ್ತೆ. ಯಾವ್ಯಾವಾಗ ನಾವು ಹೆವಿ ಫುಡ್ ತಿಂತೀವೋ, ಹೆವಿ ಕ್ವಾಲಿಟಿ ಇರುವಂಥದ್ದು, ಉದಾಹರಣೆಗೆ ಉದ್ದು ತುಪ್ಪ ಇಂತಹ ಹೇಳಿ ಹೆವಿ ಗುಣ ಇರುವಂತಹ ಐಟಮ್ಸ್ ತಿಂತೀವೋ, ಯಾವ್ಯಾವಾಗ ತಂಪು ಗುಣವನ್ನು ಹೊಂದಿರುವಂಥದ್ದು ಹಾಲು ಬೆಣ್ಣೆ ತುಪ್ಪ ತಿಂತೀವೋ, ಆವಾಗ ಪಿತ್ತ ದೋಷ ಶಮನ ಆಗತ್ತೆ, ಕಡಿಮೆ ಆಗತ್ತೆ. ವಿಸ್ರಂ, ವಿಸ್ರಂ ಅಂದ್ರೆ ಅದ್ರ ನಿಜವಾದ ಅರ್ಥ ಕೆಟ್ಟ ಸ್ಮೆಲ್ ಅಂತ. ಅಂದ್ರೆ ಕೆಟ್ಟ ಸ್ಮೆಲ್ ಇದೆ ಇದಕ್ಕೆ ಅಂತ. ಅಂದ್ರೆ ಈಗ ನಮ್ಮ ದೇಹದಲ್ಲಿ ಯಾವ್ಯಾವುದಕ್ಕೆ ನಾವು ಸ್ಮೆಲ್ ಅಂದ್ರೆ ಕೆಟ್ಟದಾಗಿದೆ ಅಂತ ಹೇಳ್ತೀವೋ, ಅಲ್ಲೆಲ್ಲ ಪಿತ್ತದ ಇನ್ವಾಲ್ವ್ಮೆಂಟ್ ಇದೆ ಅಂತ ಅರ್ಥ. ಈಗ ಅದು ಮೋಷನ್ ಇರಬಹುದು ಅಥವಾ ಕೆಟ್ಟ ಬಾಯಿ ವಾಸನೆ ಇರಬಹುದು, ಅಲ್ಲೆಲ್ಲ ನಾವು ಪಿತ್ತದ ಇನ್ವಾಲ್ವ್ಮೆಂಟ್ ಅನ್ನ ನೋಡಬಹುದು. ಅಥವಾ ಕೀವಿನಲ್ಲಿ ಇದಿರಬಹುದು ಅವೆಲ್ಲ. ಇದು ಕೀವು ಬರೋದು ವಿಕೃತಾವಸ್ಥೆಯಲ್ಲಾಯ್ತು, ಆದ್ರೆ ಪ್ರಾಕೃತಾವಸ್ಥೆಯಲ್ಲಿಯೂ ಕೂಡ ಅಂದ್ರೆ ಎಲ್ಲ ಸರಿಯಾಗಿ ನಡೀತಾ ಇದ್ರು ಅತ್ಯಂತ ಹೆಲ್ದಿ ಮನುಷ್ಯ ಅಂತ ಆದರೂ ಕೂಡ ಅವನಲ್ಲಿ ಬೆವರು ವಾಸನೆ ಬರುತ್ತೆ, ಮೋಷನ್ ವಾಸನೆ ಬರುತ್ತೆ, ಮೂತ್ರದಲ್ಲಿ ವಾಸನೆ ಇರುತ್ತೆ. ಸೊ ಇದೆಲ್ಲದಕ್ಕೆ ಕಾರಣ ಪಿತ್ತದೋಷ ಅಂತ. ವಿಸ್ರಂ ಸರಂ ದ್ರವಂ, ಸರಂ ಅಂದ್ರೆ ಹರಿತದೆ. ನಾವು ವಾತದ ಬಗ್ಗೆ ಮಾತಾಡುವಾಗ ಚಲ ಅಂತ ಹೇಳ್ತಿದ್ವಿ, ಚಲ ಅಂತಂದ್ರೆ ಎಲ್ಲಿ ಬೇಕಾದ್ರೂ ಚಲಿಸ್ಕೊಂಡು ಹೋಗತ್ತೆ ಅಂತ. ಅದೇ ಇಲ್ಲಿ ಸರ, ಸರ ಅಂದ್ರೆ ಹರಿತದೆ, ನದಿ ತರ ಹರಿತದೆ ಅಂತ ಅರ್ಥ. ದ್ರವಂ, ದ್ರವದಲ್ಲಿ, ದ್ರವ ಇದರಲ್ಲಿದೆ ಅಂತ. ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ, ಯಾ ಬಹುತೇಕ ನಾವು ಪಿತ್ತವನ್ನ ಶಮನ ಮಾಡಲಿಕ್ಕೆ ಕೊಡುವಂತಹ ದ್ರವ್ಯಗಳಿವೆಯಲ್ಲ ಅವ್ರ ಪರಿಮಳ ಚೆನ್ನಾಗಿರುತ್ತೆ ನೋಡಿ. ಇದರ ಗುಣದ ವಿರುದ್ಧವಾಗಿ ಕೊಡುವಂಥದ್ದು ನಾವು ಪಿತ್ತಕ್ಕೆ ಶೀತ ಗುಣ ಇರುವಂಥದ್ದನ್ನು ಕೊಟ್ಟರೆ, ಆಮೇಲೆ ಸ್ವಲ್ಪ ಡೈಜೆಷನ್ಗೆ ಹೆವಿ ಇರುವಂಥದ್ದನ್ನು ಕೊಟ್ಟರೆ, ಅಂದರೆ ಹೆವಿ ಗುಣ ಗುರು ಗುಣ ಇರುವಂಥದ್ದನ್ನು ಕೊಟ್ಟರೆ, ಸ್ವಲ್ಪ ಪರಿಮಳ ಬರುವಂಥದ್ದನ್ನು ಕೊಟ್ಟಾಗಲೂ ಕೂಡ ಪಿತ್ತ ಶಮನ ಆಗುತ್ತೆ. ಉದಾಹರಣೆಗೆ ಸೊಗದೆ ಬೇರು, ಮಂಜಿಷ್ಠ ಅಥವಾ ಮಡಿವಾಳ ಬೇರು, ಅಥವಾ ನಾವು ಲಾವಂಚ ಅಂತ ಹೇಳ್ತೀವಲ್ಲ, ಇಂಥವೆಲ್ಲ ಅಂದರೆ ಈ ಶ್ರೀಗಂಧ ಇವೆಲ್ಲ ಪಿತ್ತ ಶಮನ ಮಾಡುವಂಥದ್ದು. ಇಲ್ಲಿ ವಿಸ್ರ ಅಂತ ಗುಣ ಇದೆ, ಅಂದರೆ ವಿಸ್ರ ಅಂತಂದರೆ ಕೆಟ್ಟ ವಾಸನೆ. ಈಗ ನಾವು ಒಳ್ಳೆಯ ವಾಸನೆ ಇರುವಂತಹ ದ್ರವ್ಯಗಳನ್ನು ಕೊಟ್ಟಾಗ ಪಿತ್ತ ಶಮನ ಆಗತ್ತೆ. ನಾನು ಹೇಳಿದ್ದು ಮೂರ್ನಾಲ್ಕು ಉದಾಹರಣೆ ಅಷ್ಟೇ, ಇನ್ನು ಬೇಕಾದಷ್ಟು ಉದಾಹರಣೆಗಳಿವೆ. ನೀವು ಎಲ್ಲೆಲ್ಲಿ ಒಳ್ಳೊಳ್ಳೆಯ ವಾಸನೆ ಇರುವಂತಹ ಒಳ್ಳೆಯ ಪರಿಮಳ ಬರುವಂತಹ ದ್ರವ್ಯಗಳನ್ನು ಕೊಟ್ಟಿವೋ ಆವಾಗ ಪಿತ್ತ ಶಮನ ಆಗತ್ತೆ. ಎಂಥ ಅದ್ಭುತ ನೋಡಿ. ಪಿತ್ತ ದೋಷದಿಂದಾಗಿ ಚರ್ಮ ಸಮಸ್ಯೆ ಆದರೆ, ದೇಹದಲ್ಲಿ ಕೀವು ಬರ್ತಾ ಇದ್ರೆ, ಅಂಥದ್ರಲ್ಲೆಲ್ಲ ಈ ಶ್ರೀಗಂಧ, ಶುದ್ಧ ಶ್ರೀಗಂಧ ಅಥವಾ ಸೊಗದೆ ಬೇರು ಇವೆಲ್ಲ ತುಂಬ ಹೆಲ್ಪ್ ಆಗುವಂಥವು. ಇದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಈ ಥರದ ಗುಣಗಳ ಬಗ್ಗೆ ತಿಳ್ಕೊಳ್ಳೋದು, ಈಗ ನಿಮಗೆ ನಾನು ಹೇಳಿದ್ದು ಆಯುರ್ವೇದದಲ್ಲಿ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಬೇಕಾದ ಒಂದು 5% ಆದರೂ ಇದು ಕೂಡ ಇದೆಲ್ಲ ಗೊತ್ತಿದ್ರೆ ನಿಮಗೆ ಆಯುರ್ವೇದ ಅಂದರೆ ಏನು ಅನ್ನೋದು ಅರ್ಥ ಆಗತ್ತೆ. ಈಗ ಪಿತ್ತದ ಕರ್ಮಗಳ ಬಗ್ಗೆ ತಿಳ್ಕೊಳ್ಳೋಣ. ಪಿತ್ತಂ ಪಕ್ತ್ಯೂಷ್ಮ ದರ್ಶನೈ ಕ್ಷತ್ರುಟ್ ರುಚಿ ಪ್ರಭಾ ಮೇಧಾಧಿ ಶೌರ್ಯ ತನುಮಾರ್ಧವೈಹಿ. ಇದು ಪಿತ್ತದ ಕೆಲಸಗಳು. ಪಕ್ತಿ, ಪಕ್ತಿ ಅಂತಂದ್ರೆ ಪಚನ ಮಾಡತ್ತೆ. ಇದರಲ್ಲಿ 2-3 ಅರ್ಥ ಇದೆ. ಅಂದರೆ ನಾವು ತೆಗೆದುಕೊಂಡಿರುವಂಥ ಆಹಾರವನ್ನ ಪಚನ ಮಾಡುತ್ತೆ ಅನ್ನೋದು ಒಂದು. ಆ ಜೀರ್ಣ ಆದ ನಂತರ ನಮ್ಮ ಧಾತುಗಳಿಗೆ ಸಿಗಬೇಕಲ್ಲ, ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ, ಇವುಗಳಿಗೆಲ್ಲ ಸಿಗಬೇಕು, ಧಾತುಗಳಿಗೆ ಸಿಗಬೇಕು, ನಮ್ಮ ಮೂಳೆ, ಮಾಂಸಖಂಡಗಳು, ರಕ್ತ ಇದೆಲ್ಲ ರೆಡಿಯಾಗಬೇಕು ಅಂತ ಆದರೆ ಆವಾಗ ಆಹಾರ ಪಚನ ಆಗಿರುವಂಥ ಆಹಾರವನ್ನ ನಾವು ಅದಕ್ಕೆ ಟ್ರಾನ್ಸ್ಫಾರ್ಮ್ ಮಾಡಬೇಕಲ್ಲ. ಅದು ರಕ್ತ ಆಗಬೇಕಲ್ಲ, ಅದು ಮೂಳೆ ಆಗಬೇಕಲ್ಲ ಅಲ್ವಾ, ಅದು ವೀರ್ಯ ಆಗಬೇಕಲ್ಲ. ಅದು ಆಗಬೇಕು ಅಂತಾದರೆ, ಅದು ಆ ಥರ ಒಂದು ಕನ್ವರ್ಷನ್ ಅನ್ನು ಪಡ್ಕೊಳ್ಬೇಕು ಅಂತಾದರೆ ಅಲ್ಲಿ ಕೂಡ ಪಿತ್ತ ಬೇಕು. ಯಾವಾಗ ಪಿತ್ತ ಸರಿ ಇರೋದಿಲ್ವೋ, ಯಾವಾಗ ಅಗ್ನಿ ಸರಿ ಇರೋದಿಲ್ವೋ, ಯಾವಾಗ ಅಗ್ನಿ ಮಾನ್ಯ ಆಗತ್ತೋ ಆವಾಗ ಇದು ಯಾವ ಕೆಲಸವೂ ಸರಿಯಾಗೋದಿಲ್ಲ. ಆವಾಗ ಹಲವಾರು ರೀತಿಯ ಸಮಸ್ಯೆಗಳು, ತೊಂದರೆಗಳು, ರೋಗಗಳು, ಧಾತುಗಳು ಸರಿಯಾಗಿ ರೆಡಿಯಾಗೋದಿಲ್ಲ, ಹಲವಾರು ಸಮಸ್ಯೆಗಳಾಗ್ತವೆ. ಹಾಗಾಗಿ ಇಲ್ಲಿ ಪಚನ ಅನ್ನೋ ಶಬ್ದದ ಅರ್ಥ ತುಂಬ ಇಂಪಾರ್ಟೆಂಟ್. ಪಿತ್ತ ನಮಗೆ ಇದೇ ಕಾರಣಕ್ಕೆ ಬೇಕು. ಪಿತ್ತ ಇಲ್ಲಾಂದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಆಗೋದೇ ಇರೋದು ಇದೇ ಕಾರಣಕ್ಕೆ. ಪಕ್ತಿ ಊಷ್ಮ ಅಂದರೆ ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತೆ, ನಮ್ಮ ದೇಹಕ್ಕೆ ಬೇಕಾದ ಉಷ್ಣತೆಯನ್ನು ಪಿತ್ತ ಕೊಡುತ್ತೆ. ಪಿತ್ತ ಕಡಿಮೆ ಆಗೋಯಿತು ಅಂದರೆ ಉಷ್ಣತೆ ಕಡಿಮೆ ಆಗುತ್ತೆ, ಆವಾಗ ಸಮಸ್ಯೆ ಆಗುತ್ತೆ. ಪಿತ್ತ ಸಿಕ್ಕಾಪಟ್ಟೆ ಹೆಚ್ಚಾಯಿತು ಅಂದರೆ ದೇಹದ ಉಷ್ಣತೆ ಹೆಚ್ಚಾಗತ್ತೆ, ತೊಂದರೆ ಆಗತ್ತೆ. ಪಿತ್ತಂ ಪಕ್ತ್ಯೂಷ್ಮ ದರ್ಶನೈಹಿ, ನಾವು ನೋಡಬೇಕು ಅಂದರೆ ಅದಕ್ಕೆ ಪಿತ್ತ ಬೇಕು. ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತಾದರೆ ನಿಮ್ಮ ಕಣ್ಣೊಳಗಿರುವಂಥ ಆಲೋಚಕ ಪಿತ್ತ ಸರಿಯಾಗಿ ಕೆಲಸ ಮಾಡ್ತಾ ಇದೆ, ಇಲ್ಲ ಅಂದರೆ ನಿಮಗೆ ನೋಡಲಿಕ್ಕೆ ಆಗ್ತಿರಲಿಲ್ಲ ಅಂತ ಅರ್ಥ. ಪಿತ್ತಂ ಪಕ್ತ್ಯೂಷ್ಮ ದರ್ಶನೈಹಿ ಕ್ಷುತ್ ತೃಟ್ ಅಂದರೆ ಹಸಿವೆಯನ್ನು ಉಂಟು ಮಾಡುತ್ತೆ, ಬಾಯಾರಿಕೆಯನ್ನು ಉಂಟು ಮಾಡುತ್ತೆ. ಅಂದರೆ ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ಫಂಕ್ಷನ್ಸ್ ಅನ್ನೋದು ನೋಡ್ಕೊಳ್ಳುತ್ತೆ. ಹಸಿವೆ ಆಗಲಿಕ್ಕೆ ಏನೇನು ಫಂಕ್ಷನ್ ಆಗಬೇಕು ಅದೆಲ್ಲವನ್ನು ಇದು ನೋಡ್ಕೊಳ್ಳುತ್ತೆ. ಕ್ಷುತ್ರುಟ್ ರುಚಿ, ಆಹಾರದಲ್ಲಿ ರುಚಿಯನ್ನು ಕೊಡುತ್ತೆ, ನಾಲಿಗೆಯನ್ನು ಸರಿ ಮಾಡುತ್ತೆ. ಪ್ರಭಾ, ದೇಹಕ್ಕೊಂದು ಕಾಂತಿಯನ್ನು ಕೊಡುತ್ತೆ. ನಮ್ಮ ಸುತ್ತಲೂ ನಮ್ಮ ಚರ್ಮದಲ್ಲಿ ಭ್ರಾಜಕ ಪಿತ್ತ ಇದೆ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ. ಭ್ರಾಜಕ ಪಿತ್ತ ಅಂದರೆ ಆ ಪ್ರಭೆಯನ್ನು ಕೊಡುತ್ತೆ, ನಾವು ಕಾಂತಿ ಇದೆ ಅಂತ ಹೇಳ್ತೀವಲ್ಲ ಅದನ್ನು ಕೊಡುತ್ತೆ ಅಂತ. ಪ್ರಭಾ ಮೇಧ, ಮೇಧ ಅಂದರೆ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತೆ. ಧಿ ಅಂದರೆ ಆ ಏನು ಧೈರ್ಯ ಅಂತ ನಾವು ಹೇಳ್ತೀವಲ್ಲ, ಅಥವಾ ಏನನ್ನಾದರೂ ಮಾಡುವ ಒಂದು ಆ ಶಕ್ತಿಯನ್ನು ಕೊಡೋದು ಪಿತ್ತ. ಯಾರಿಗೆ ಸಾಧಕ ಪಿತ್ತ, ಹೃದಯದಲ್ಲಿರುವಂಥ ಸಾಧಕ ಪಿತ್ತ, ಅಥವಾ ಆ ಪಿತ್ತ ಸರಿಯಾಗಿ ಕೆಲಸ ಮಾಡೋದಿಲ್ವೋ, ಪಿತ್ತ ಫುಲ್ ಕಡಿಮೆ ಆಗ್ಬಿಡುತ್ತೋ, ಆವಾಗ ಅವನಿಗೆ ಆ ಧೈರ್ಯ ಅಥವಾ ಮೇಧಾಶಕ್ತಿ, ಯೋಚನೆ ಮಾಡುವ ಕೆಪ್ಯಾಸಿಟಿ, ಬುದ್ಧಿಶಕ್ತಿ ಕಡಿಮೆ ಆಗ್ಬಿಡುತ್ತೆ. ಮೇಧಾ ಧಿ ಶೌರ್ಯ, ಆ ಶೂರತ್ವ ಅದ ಹೇಳದ್ನಲ್ಲ, ಶೌರ್ಯ ತನು ಮಾರ್ಧವೈಹಿ, ದೇಹದಲ್ಲಿರುವಂತಹ ಮಾರ್ಧವತೆಯನ್ನು ಕೂಡ ಅಂದರೆ ಮೃದುತ್ವವನ್ನು ಕೂಡ ಇದು ನೋಡ್ಕೊಳ್ಳುತ್ತೆ. ಕಫದೋಷ ಕಠಿಣವಾದ್ದು, ಅದು ಗಟ್ಟಿ, ಯಾಕೆಂದರೆ ಪೃಥ್ವಿ ಅಂದರೆ ಭೂಮಿ, ಮತ್ತು ಪೃಥ್ವಿ ಅನ್ನೋದಕ್ಕಿಂತ ಭೂಮಿ ಅನ್ನೋದಕ್ಕಿಂತ ಗಟ್ಟಿ, ಮತ್ತು ಈ ಜಲಮಹಾಭೂತಗಳನ್ನು ಸೇರಿದೆ ಆಗಿರುವಂಥದ್ದಾಗಿಂದ ಕಫಗಟ್ಟಿ. ವಾತ ನಮಗೆ ಗೊತ್ತಿದೆ, ಅದೊಂಥರ ಗಾಳಿ ಥರ. ಆದರೆ ಇದು ದೇಹಕ್ಕೆ ಮೃದುತ್ವವನ್ನು ಕೊಡಲಿಕ್ಕೆ ಈ ಪಿತ್ತ ಹೆಲ್ಪ್ ಮಾಡುತ್ತೆ. ಸೊ ನಾವಿವತ್ತು ಪಿತ್ತದ ಡೆಫಿನೇಷನ್ ತಿಳ್ಕೊಂಡ್ವಿ, ಪಿತ್ತದ ಗುಣಗಳ ಬಗ್ಗೆ ತಿಳ್ಕೊಂಡ್ವಿ, ಪಿತ್ತ ಏನೇನು ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಒಂದು ಮಟ್ಟಿಗೆ ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಧನ್ಯವಾದ.

0: येऊन देतो आज मजा गोवा कर माका हेल्प कर म्हणा हेल्प करून जाईना कोण गीत चेडवा हेल्प करून गेला की ये आज कर तू कस कैत ये अंगे कई वेत अंगे सत्त सांग कोण ते चेडू
1: खंचे चेडू
0: सकाळी शिबाटा लगी संगते आलो इने ते चेडू कोण म्हणून जाई मका
1: ते चेडू गे
0: ते चेडू ये चेडू म्हणो राग वाटच नका कोण चेडू सांग
1: तिके समाधान कारण जाऊ सांगतो
0: तुका समाधान येलो तर काय ना तू सांग कोण चेडू
1: म्हणून राव चिके
0: सांग मका
1: नमस्कार सर्वांक आमच्या मुखार असा रील्सा द्वारे नावडदीक झाली रील्स क्वीन रीना
0: अंगादी पहिले हा रील्स करता जायत गे हॅलो ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬೆಳಿಗ್ಗೆ ಮಲ್ಪೆಯಿಂದ ತೊಟ್ಟಂಗೆ ಬರುವಾಗ ನನಗೊಂದು ಮೊಬೈಲ್ ಸಿಕ್ಕಿದೆ ಸಂಬಂಧಪಟ್ಟವರು ದಯವಿಟ್ಟು ನನಗೆ ಸಂಪರ್ಕಿಸಿ ಧನ್ಯವಾದಗಳು ಬೈ ಬೈ ಟೇಕ್ ಕೇರ್ ನಾನು ನಿಮ್ಮ ರೀಲ್ಸ್ ಕ್ವೀನ್ ರೀನಾ ಮೋನಿಸ್
2: रीना रीना तुका मोबाईल मेळलेंगे ते मुझेंच बरे आसा गे
0: मोबाईल तुझे म्हणताय तुझे मोबाईल कसे असा म्हणून तुका गुत्तू नाही अळे केदाळ दुसऱ्यांचे मोबाईल मेळल्यार आम्ही ते दोन घेऊचे नाही कित्याक की म्हणल्यार मोबाईल कितले मर्गायचे असू दी तांतू तांचे कॉन्टॅक्ट नंबर पर्सनल फोटो डॉक्युमेंट इत्यादी असतात त्या देखून मोबाईल आम्ही त्यांना पाठवून दिजे
2: ते पूर मोरून दे रीना मोबाईल हंगा दे पळ्या
1: भुरग्यांनी खेळचे मोबाईल गे
0: निघाले
1: थोडं रील्स करताना अकरा एक मुळे निघे रील्स क्वीन रीना मोनीस म्हणून तू मोनीस झाल्यार
0: हा मोनीस झाला तू मोन जात हॅलो नीव ಈಗ ನನ್ನ मोबाईल रील ನೋಡಿದ್ದೀರಿ ಅದು ಕೇವಲ ತಮಾಷೆಗಾಗಿ ಮಾತ್ರ ಮೊಬೈಲ್ ಸಿಕ್ಕಿದ್ದು ನಿಜ ಆದರೆ ಅದು ಕೇವಲ ಮಕ್ಕಳು ಆಡುವ ಆಟಿಕೆಯ ಮೊಬೈಲ್
3: ರೀಲ್ಸ್ ರೀಲ್ಸ್ ತು ಚಿಕ್ಕೆ ಹಂಗೇ ರೇ ಅಳ ರೇ ಪೋರೆಕ್ಲಾನ್ ರೀಲ್ಸ್ ಕರ್ನ ಅಪ್ಲ ಗೋಕ್ ಸಿಗಿಳ್ಳಾ ಖೈ ತುಜಿ ಗತ ತಶಿ ಜಾಯ್ನ ತ ಬರಿ ಜಾಗೃತ ಗೆ ರೇ ಬಾಪ್ ಕೈ ಅಸಾ ರೇ ತುಜೊ ಲರಿಯಾಮಾ ಏ ಲರಿಯಾಮಾ
4: ಕಿತ್ಯಾ ಬೋ ಬರ್ತಾಯ ರೇ ರಕ್ತು ಕಿತ್ಯಾ ಬೋ ಬರ್ತಾಯ ತುಕಾ ವೇ ಪೈಲಂಚೆ ಸಂಗ್ಲಾ ಉಲೋಗ ಅಸ್ಲ್ಯಾರ ಸಂಜೆ ಚೆಯ್ಯಾರಕ ಸಕಾಳಿ ಉಲಯ ಅಮ್ಮನು
3: ಅವೆ ಸಂಜೆ ಚೆಯ್ಯವಕು ತುಂಸು ಕಾರಣ ಜಾವನ ಸಾಯಿ ಮೊಜಾ ಜಾಗ್ಯಾರ ಮೊಜೆ ಕಾಮಗಾರ ಪಾಗೋರ್ ಬಂತನ ತು ಏನ್ ತಂಕ ಚಾರ್ ಫೀಟ್ ಜಾಗೋ ಸೊನ್ನು ಪಾಗೋರ್ ಬಂದು ಸಂಗ್ಲಾಯಿ ಕೈ ತು ಕೋಣ ಯಾ ಮಜಾ ಕಾಮಗಾರ ಸಂಜೈತೋಲೋ
4: ಅಳೆ ರಟ ತು ಬರೋ ಮನೀಸ್ ದೇವ್ ಬಿರಾಂತಿಸ ಹರಿಯ ಗರ್ಜನಿ ಪಾವಸು ಅಂದ್ರೆ ತುವೆ ಇದು ಚಾರ್ ಫೀಟ್ ಜಾಗೋ ಸೊಡ್ಲಾರ ಕಿತೆ ಜಾತಾ ರಟ್ಟು ಕಿತೆ ಜಾತಾ ಏಕ್ ಕೋಟಿ ಪಾಗೋರ್ ಬಂದ ಅಪ್ರಾಂತ ಕಾಡು ಮಯಾರ ತುಗ ಬೆಸ್ಟೆನ್ಸ್ ಕರ್ಸಾಚಿ ವಾಟ್ಲಿಂಗಿ
3: ಓ ತರ್ ತುಕ ಮಜಾ ಪೈಶಾಂಚಿ ಕಂತು ಲರಿಯಾಬಾ ತೀ ಕಂತು ತುಕಾನಕ ಆವು ಓಪಿ ನತ್ಲಗಡೆ ಲೂತಾನೆ ಅಸ್ತಿ ನತ್ಲಗಡೆ ಆರಾಯ್ತಾ ರಟ್ಟು ರಟ್ಟು ಸಮಜಲೆ ಮ ತುಕಾ
4: ತೇ ಮಕಾ ಕಳಿತ ಸರ ರಟ್ಟು ಮುಜೆ ವರ್ವಿ ಕೊನಂಕಿ ತ್ರಾಸ ಜಾಯ್ನ ಜೊ ಮನೋನು ಮುಜೆ ಏನ್ ಚಿಂತಾ
3: ಏ ಕಿತೆ ತು ಮಕಾ ಉಪಕಾರ ಕರ್ತಾಯ ಮನೋ ಚಿಂತು ನ ಸಾಯಿಗೆ ನಾ ತು ಮಕಾ ತ್ರಾಸ ಸ ದೇವ ನ ಸಾಯಿ ತು ಕಿತೆ ಅವೆ ತು ಏ ಸಂಗಲ ಬರಿ ಊಟಾಜೆ ಅಲ್ಲಿ ತು ಏ ಸಂಗಲ ಬರಿ ಬೋಸಾಜೆ ಮನೋ ಚಿಂತು ನ ಸಾಯಿಗೆ
4: ಅಪ್ಪಾರ್ತಿ ತಿಂದೆ ನಟ್ಟ
3: ಬರೋ ವೈಟ್ ಹಾಕ ವೈಟ್ ಉಗಡಸ್ತವರು ಅವು ವೀಕ್ ಸಡಲ್ಲು ಆಗ್ಯೋ ಸಮಜಲೆಮೋ ಜಾಗೃತೋ

0: ಶಿಬಟಕ್ ಕರೆ ಎಲ್ಲ ಆಮೇಲೆ ಭಾರಿ ರೇ ಕೊಡು ಮೇಲೆ ಭಾರಿ
1: ಯಾ ಹೊನಿಯಂಗ್ ಮಣಿ ದೇರಾಶೆ ಅರ್ಥ ಜಾತಾ ತುಕ ಬವಾ ಗರ್ತ ಜಾಯ ನಾನಿ
2: ಸೈ ಬಾತ್ ಯೇ ಉಲೋ ಚಕ ಅನಿ ತುಜ ಕಮಾಂಗ್ ಬಿಲ್ಕುಲ್ ಸಂಬಂಧ ಸಿನ
1: ಅಂಗಯ್ಯ ತುಕ ಸಂಬಂಧ ನಾಮಂತಾಯಿನಿ ಆತಾ ಆಮಸು ಪಾದ್ರ ಬಸು ಗಾರ್ಡನಿಂಗ್ ಕರ್ಸು ಅಮೂಲ್ಯ ಆಸಾ ತೇಜೆ ನಾವು ಕಿತ್ಲೆ ಬರೆ ಅಮೂಲ್ಯ ಕೋಳಿ ಇಲ್ಲ ತಾಜೆ ನಾವು ಅಮೂಲ್ಯ ಮನ ಕೊಣಕಿ ಪತ್ತಿ ಹೋಗ ಜಾತಾಯಿ ಜಾಯ್ ನಾ ತಶೆನ್ ತು ಥೊಡೆ ಪುರ ಆಮಿ ಪತ್ತಿ ಐಜೆ ಪಡ್ತಾ ಕೈಲೆ ನಿಗೆ ತಾಜೆ ಸೋಡು ನಿಯ ದನ್ ಪರಜೋಣ ಚಿಜಾಲೆ ಸಂಜೆ ರಸ ಬಳಿ ಹೊನಿಯ ಸಂಜೆ ತುಯ ಸಂಜೆ ಚಚಾಯ ಬರೇ ಪನ್ ಪಾಳೆ ಬಸನ್ ಕೋಳುಂದಿ ಜಿ
0: ಮಾಕಾ ಪನ್ ಪಾಳೆ ಕೋಳುಂಗ್ ಬರೇ ಗೊತ್ತಾ ಸರ ಶಿವಟ ಪನ್ ಪಾಳೆ ಅಷ್ಟೇ ಭಾಜಲೆ ಅನ್ನಲ್ಲ ರೇ ಅಮಿ ಅಷ್ಟೇ
1: ಕಾಲೆ ಪನ್ ಪಾಳೆ ಶೇ ಭಾಜಲೆ ಅರ್ಧಲೆ ಶೇ ಕೋಳಿ ಅರ್ಧಲೆ ಮಾಂದ್ರಿ ಕೋಳುಂಚಿ ನೈ ಪನ್ ಪಾಳೆ ಬಸನ್ ಕೋಳಿ ತನ ತಚಾ ಬಿತ್ತರ್ ಗೋಡ ನಾರ್ಲ ಸಜೆ ಅನಿ ತುಯ ಕೋಳಿ ಲಗಡೆ ಶೇ ತಿಳಿನ ಪೊಳೈತನ ಹೊನೆ ಗೋಡ ನಿ ನಾರ್ಲಿ ದುಗ್ಗು ಪುಟ್ಲೂನ್ ದರ್ನ ಕಶೇ ಸ್ಲಾಬಾಗ ಕಾಂಕ್ರೀಟ್ ಗಲ್ತಾನ ಜಲ್ಲಿ ರೇವು ಸಿಮೆಂಟ್ ಕಾಲೋನ್ ಗಲ್ತಾದ ಬಳಿ ತಶೆ ಪೊಟ್ಲೂನ್ ದರ್ನ ಸಾಜೆ ಖಾಲಿ ತುಯ ಬಾಜೂನು ದಿವಂಚದ ಕೋಳುನ್ ದಿವಂಚದ ಲರ್ ಮುದೋ ಕರುನ್ ದಿವ್ಯತ್ನಿ ಬರೇ ಕೋಳುನ ಸುನ್ ಬರೇ ದಿ ಸಾಜೆ
2: ನೀರೇ ನಾ ಜಲರ್ ತುಮ್ಕ ನಾರ್ವಾಳೆ ಪಳೆ ಕೆಲ ಇರ್ದಿಲ್ಲ
1: ಕೆದಳ ಆಗೋಸ್ಟ್ ಅಂದ್ ಆಟಿಗೆ ಇಲ್ಲಿ ಮೆತ್ತೆ ಬ್ಯಾಸಿ ಕರ್ನಿತಾರೆ
2: ಜಾಯ್ ಜಾಯ್
1: ಅನಾಟಿ ಚಾಮಸ ದಿಸಿಲ್ಲ ಕೆತ್ತೆ ಹಣ್ಣು ವಾಟೋ ನಿಧಿತ
2: ತುಜ್ಯಾ ಕಡೆ ಏನ್ ಬರ ಉಲೈತ ರಾವಲರ್ ಮಗಾ ಜಾಯ್ನಾ ಮಗಾ ಕಾಮ ಮಸಾಜಿ
1: ತುಯ ಉಲೈನ ಜಲದ ಬರ ಹೊನಿ ಕರೆಕ್ಟ್ ಇರ್ತದ ಹೊನಿ ಎನ ಕಾಮ ನಮ ಕೂಡ ಸಿಗ್ಲು ಮಕಾ ಶಿಪ್ಪಚ ಕ್ಯಾಪ್ಟನ್ ಚ ಕಾಮ ಒದ್ ಗಣ ಹೊನಿ ಅವ್ ಕಸ ಅಸಲು ಹೆಪ್ಪುಲ ಹೆಪ್ಪುಲ ಬಶನ ಅಸಲು ಆತ ಯಾ ಓತ ಹಾಕುತ್ತೆ ಇದು ಗುಂಡ್ ದುರಿ ಅಂತ ಹತ್ ಪುರ ಕಾಳೆ ಜಲ ಹೊನಿ ಅನ ಕಾಲಿ ಗುಸೇವ್ನಿ ತೈ ಮಕ ಪುಡ್ಡು ಸಮ ಲಾತನ ಜೂ ಭಗವನ್ ಗೆಲ್ಲ ಖಾಲಿ ಕಿತ್ಲೆ ತೆಕಸ್ ಅನಿ ಕಾಲಿ ಗುಸೇವ್ ನೀ ಗುಂಡ್ ದರ್ಗಿ ಅಂತ ಕಿತ್ಲೆ ಖಾಲಿ ರಿಪೋರ್ಟ್ ಹಾಕ್ಲಾ ಗನವನಿ ಅನಿ ಕಾಲಿ ಗುಸೇವ್ ಬೋಂಡೆ ವಲ್ಚಿ ಬಜ್ಜಿ ಬೊಬ್ಳಿ ಕೂವಾಳೆ ತೊಂಡೈ ಕೋನ್ ಕರ್ಪುರ ತೆಕಸ್ ಅವನ ಕಾಲಿ ಚಿತ್ಲ ಗುಸೇವನಿ ಅವ್ ಈ ಶಿಪ್ಪಚ್ಚ ಕ್ಯಾಪ್ಟನ್ ಸೋಣ್ಣು ಕಾಮ್ ಸೋಣ್ಣು ಫ್ಲೈಟ್ ಹೊಸ ಕ್ಯಾಪ್ಟನ್ ಜೈ ಜಮ್ ಚಿಂತಲ
2: ನೀವು ಪೈಲೆ ಡಿಸೈಡ್ ಕರ್ ತುಕ ಶಿಪ್ಪರ್ ಕಾಮ ಜಾಯಿಗಿ ನೀ ಫ್ಲೈಟರ್ ಕಾಮ ಜಾಯಿಗಿ ಮನೋ ಮಜಾಲ ಕರ್ತು ಓತ ಕಾಮ ಆಗೋಯ್ಚೆ ಬರೆ
0: ಓ ತಿ ಮಳೆ ಕೈ ರೇ
2: ಸುಜಾತ ಒಟ್ಲಾಕ್

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ ಜೆ ಬಿಂದ್ಯಾಕುಲಾಲ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳುವಂಥ ಹೊತ್ತು. ಕರೆ ಮಾಡಿ ಮಾತಾಡಿ 6364240499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಮಾತಾಡ್ತಿರ್ಬೇಕಾದ್ರೆ ಮೊದಲ ಕಾಲರ್ ಇದ್ದಾರೆ, ಯಾರಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ಕಾರ ಮೇಡಮ್, ನಾನು ಪುಟ್ಟರಾಜ್ ಮಾತಾಡೋದು ಮಳವಳ್ಳಿಯಿಂದ.
0: ಪುಟ್ಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್.
0: ಹೇಳಿ ಪುಟ್ಟರಾಜ್ ಅವರೇ, ಹೇಗಿದೆ, ಹೇಗಿದ್ದೀರಾ, ಹೇಗಿದೆ ಊರು?
1: ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್.
0: ಹೌದಾ? ಓಕೆ.
1: ಮತ್ತೆ ಹೇಗಿದೆ ಕರಾವಳಿ ಎಲ್ಲ, ಮಳೆ ಎಲ್ಲ ಕಡಿಮೆ ಆಯ್ತಾ?
0: ಹೌದು, ಇಲ್ಲಿ ಸದ್ಯಕ್ಕೆ ಈಗ ಮಳೆ ಇಲ್ಲ ಪುಟ್ಟರಾಜ್ ಅವರೇ.
1: ಬಿಸಿಲು?
0: ಹೌದು,
1: ಇಲ್ಲೂ ಅಷ್ಟೇ ಮೇಡಮ್, ಬಿಸಿಲು, ತುಂಬಾ ಶುಚಿ ವಾತಾವರಣ ಇದೆ. ಇವಾಗಲೇ ಚಳಿ ಸ್ಟಾರ್ಟ್ ಆಗ್ಬೇಕಾಗಿತ್ತು, ಇನ್ನು ಚಳಿ ವಾತಾವರಣ ಬರ್ತಾ ಇಲ್ಲ. ಬೆಳಗಿನ ಟೈಮ್ ಮಾತ್ರ ಸ್ವಲ್ಪ ಮಂಜಿನ ವಾತಾವರಣ ಇರ್ತದೆ, ತುಂಬಾ ಶುಚಿ.
0: ಹೌದು, ಇಲ್ಲೂ ಕೂಡ ಅದೇ ರೀತಿ ಇದೆ.
1: ಮೇಡಮ್ ಕರಾವಳಿನಲ್ಲಿ ದಸರಾ ಎಲ್ಲ ಆಚರಣೆ ಮಾಡ್ತೀರಾ?
0: ಹೌದು ಹೌದು, ದಸರಾ ಇಲ್ಲಿ ವಿಜೃಂಭಣೆಯಿಂದ ಆಚರಣೆ ಆಗ್ತಿದೆ.
1: ನವರಾತ್ರಿ ಉತ್ಸವ ಎಲ್ಲ ಆಗುತ್ತಾ?
0: ಹೌದು ಹೌದು. ಓಕೆ, ಹೇಳಿ ಪುಟ್ಟರಾಜ್ ಅವರೇ, ಯಾವ ಹಾಡು ಕೇಳುವ?
1: ಮೇಡಮ್ ವಾಣಿ ಜಯರಾಮ್ ಅವರು ಹಾಡಿದ್ದಾರೆ, ಪಾಹಿ ಶಿವೆ ಪರಮ ಕಲ್ಯಾಣಿ, ಅಂದ್ರೆ ದುರ್ಗೆಯನ್ನ ಕುರಿತಂತ ಹಾಡು. ಇದೊಂದು ಭಕ್ತಿ ಗೀತೆ, ಸಿನಿಮಾ ಹಾಡಲ್ಲ ಇದು. ಪಾಹಿ ಶಿವೆ ಪಾಹಿ ಶಿವೆ.
0: ಓಕೆ ಓಕೆ, ವಾಣಿ ಜಯರಾಮ್ ಅವರು ಹಾಡಿರುವ ಹಾಡಲ್ವಾ?
1: ಹೌದು ಮೇಡಮ್, ವಾಣಿ ಜಯರಾಮ್ ಅವರ ಹಾಡು.
0: ಓಕೆ ಓಕೆ, ಖಂಡಿತ ಖಂಡಿತ ಸರ ಮಾಡ್ತೀನಿ.
1: ಧನ್ಯವಾದಗಳು,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ನಿಮಗೂ.
1: ಓಕೆ
0: ಓಕೆ, ಪುಟ್ಟರಾಜ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಪಾಹಿ ಶಿವೆ ಪಾಹಿ ಶಿವೆ ಅನ್ನುವಂತಹ ವಾಣಿ ಜಯರಾಮ ಹಾಗೂ ಸಂಗಡಿಗರು ಹಾಡಿರುವಂತಹ ಹಾಡನ್ನ. ಈಗ ನವರಾತ್ರಿ ದಿನಗಳಾಗಿರೋದ್ರಿಂದಾಗಿ ಭಕ್ತಿಗೀತೆಯನ್ನ ಕೇಳುವಂತಹ ಸಂದರ್ಭ ಇದು. ಕೇಳ್ಬೋದು, ಕರೆಯನ್ನು ಮಾಡಿ ಅದೇ ರೀತಿ ನಿಮ್ಮ ಒಲವಿನ ಹಾಡನ್ನ ಕೇಳಿ. ಎಲ್ಲ ಕಡೆಗಳಲ್ಲಿ ನವರಾತ್ರಿ ಹಬ್ಬ ಬರೀ ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಮ ಮಂಗಳೂರಲ್ಲೂ ಕೂಡ ಅಷ್ಟೇ, ಬರೀ ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲಿ ನಡೀತಾ ಇರುವಂಥದ್ದು. ಹಾಗಿರುವಾಗ ಈ ಸಂದರ್ಭಗಳಲ್ಲಿ ಭಕ್ತಿಗೀತೆಯನ್ನು ಕೇಳಬೇಕು ಅಂತ ನಿಮ್ಮಲ್ಲೂ ಕೂಡ ಒಂದಿಷ್ಟು ಆಸೆಗಳಿರ್ಬೋದು ಅಥವಾ ಇಷ್ಟ ಇರ್ಬೋದು ಒಂದಿಷ್ಟು ಹಾಡುಗಳು, ಭಕ್ತಿಗೀತೆಗಳು ಅಂತಲ್ಲ ಯಾವುದೇ ಹಾಡುಗಳನ್ನು ಕೂಡ ಕರೆಯನ್ನು ಮಾಡಿ ಕೇಳ್ಬೋದು. 6364240499 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ನಮಸ್ಕಾರ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ಸೋಮಶೇಖರ್ ತಟ್ಟಿ.
0: ಸೋಮಶೇಖರ್ ಅವರು, ಓಕೆ, ಹೇಗಿದ್ದೀರಾ?
2: ಆರಾಮ ಮೇಡಮ್, ನೀವು?
0: ನಾವು ಕೂಡ ಆರಾಮ. ಹೇಳಿ ಸೋಮಶೇಖರ್.
2: ಚಿತ್ರದಿಂದ ಮೇಡಮ್?
0: ಯಾವುದು?
2: ಇಬ್ಬನಿ ಕರಗಿತ.
0: ಇಬ್ಬನಿ ಕರಗಿತ, ಓಕೆ. ಅದರಲ್ಲಿ ಯಾವ ಹಾಡು?
2: ತನು ನಿನ್ನದು ಈ ಮನ ನಿನ್ನದು.
0: ಓಕೆ, ತನು ನಿನ್ನದು ಮನ ನಿನ್ನದು. ಓಕೆ ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲಿ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ, ಸೋಮಶೇಖರ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಇಬ್ಬನಿ ಕರಗಿತು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರೆ, ತನು ಕರಗಿತು ಮನವು ಕರಗಿತು ಅನ್ನುವಂತಹ ಒಂದು, ಕ್ಷಮಿಸಿ, ತನುವು ನಿನ್ನದು ಮನವು ನಿನ್ನದು ಅನ್ನುವಂತಹ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364240499 ಈ ಒಂದು ಸಂಖ್ಯೆಗೆ. ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.
3: ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ.

0: ಎರಡು ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬಂದ್ರೆ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ ನಾಟ್ 7.8 FM, ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮಾದಪ್ಪ ಮೇಡಮ್, ಕಮಂಡಲ ಬಂದಿ ಜಗೂರ್ ತಾಲೂಕಿಂದ.
0: ಮಾದಪ್ಪ ಅವ್ರು ಎಲ್ಲ ಕಾಲ್ ಮಾಡ್ತಿದ್ದೀರಾ?
1: ಜಗೂರ್ ತಾಲೂಕ್ ಮೇಡಮ್, ಕಮಂಡಲ ಬಂದಿ ಅಂತ.
0: ಮೊದಲ ಸಲ ಕಾಲ್ ಮಾಡ್ತಿದ್ದೀರಾ?
1: ಇಲ್ಲ ಮೇಡಮ್, ಮಾಡ್ತಿರ್ತೀನಿ ಮೇಡಮ್.
0: ಹೌದಾ, ಒಲವಿನ ಹಾಡಿಗೆ ನಾನು ಕೇಳುವಂತ ನಿಮ್ಮ ಧ್ವನಿ ಮೊದಲ ಸಲ ಅಂತ ಅಂದ್ಕೊಳ್ತೇನೆ. ಓಕೆ, ತಾವ್ ಏನ್ ಮಾಡ್ಕೊಳ್ತಿರೋದು
1: ಮೇಡಮ್? ಇದು ಬನಶಂಕರಮ್ಮ ಭಕ್ತಿಗೀತೆ ಹಾಕಿ ಮೇಡಮ್.
0: ಯಾವುದು?
1: ಬನಶಂಕರಮ್ಮ.
0: ಬನಶಂಕರಮ್ಮ, ಓಕೆ, ಅದು ಆ ಭಕ್ತಿಗೀತೆಯ? ಓಕೆ ಓಕೆ, ನೋಡೋಣ. ಬನಶಂಕರಮ್ಮ, ತಾವ್ ಏನ್ ಮಾಡ್ಕೊಳ್ತಿರೋದು?
1: ಮೇಡಮ್ ನಾವು ರೈತರು ಇದ್ದೀವಿ ಮೇಡಮ್.
0: ಹೌದಾ, ಏನೆಲ್ಲ ಬೆಳೆ ಬೆಳಿತೀರಾ?
1: ಈ ಸರ್ ತೊಗರಿ ಹಾಕಿದೀವಿ ಮೇಡಮ್. ಎಲ್ಲ ಔಷಧಿ ಎಲ್ಲ ಎರಡ್ ಸರಿ ಸಿಂಪಡಣೆ ಮಾಡಿದೀವಿ ಮೇಡಮ್. ಈಗ ಮತ್ತೆ ಸ್ವಲ್ಪ ಮಳೆ ಬೇಕು ಮೇಡಮ್, ಮಳೆ ಕಡಿಮೆ ಆಗಿದೆ. ಈಗ ಒಂದ್ ಮಳೆ ಬರ್ಬೇಕು, ಇನ್ನೊಂದ್ಸರಿ ಔಷಧಿ ಹೊಡಿಬೇಕು ಮೇಡಮ್, ಅಲ್ಲಿ ಕ್ಲೋಸ್ ಆಗುತ್ತೆ ಮೇಡಮ್. ಈಗೆಲ್ಲ ಕಾಯಿ ಹೂವು ಆಗ್ತಾ ಇದೆ, ಮಳೆ ಬರಬೇಕು ಈಗ ಸ್ವಲ್ಪ.
0: ಬನಶಂಕರಿ ದೇವಿಗೆ ಸಂಬಂಧಪಟ್ಟು ಬನಶಂಕರಿ ಶಾಕಾಂಬರಿ ಅನ್ನುವಂತಹ ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡು ಇದೆ, ಭಕ್ತಿಗೀತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಇದು ಮಾದಪ್ಪ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತ ಹಾಡು. ಒಂದು ಭಕ್ತಿಗೀತೆಯನ್ನ ಪ್ರಸಾರ ಮಾಡಿ ಬನಶಂಕರಿ ತಾಯಿಗೆ ಸಂಬಂಧಪಟ್ಟ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಖಂಡಿತ ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಬಹುದು. 6364240949 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆ ಮಾಡಿ ಮಾತಾಡಿ, ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಬನಶಂಕರಿ ಶಾಕಾಂಬರಿ ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್
4: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಒಲವಿನ ಹಾಡನ್ನು ಕೇಳುವಂಥ ಹೊತ್ತು ಕರೆ ಮಾಡುವಂಥ ಸಂಖ್ಯೆ 6364240499 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
5: ನಮಸ್ತೆ ಮೇಡಮ್, ಯಾರು? ಸಂಕಪ್ಪಣ್ಣ ಪಾತ್ರಂದಲ್ಲ.
1: ಸಂಕಪ್ಪಣ್ಣ ಕಾರ್ಯಕ್ರಮಕ್ಕೆ ಎದುಕೊಂಡಿಲ್ಲ ಪಲ್ಲೆ ಸಂಕಪ್ಪಣ್ಣ.
5: ಬಾರಿ ದೊಂಬಾತ್ಲು ಬರ್ಸ ಇಜ್ಜಿ. ಬರ್ಸ ಇಜ್ಜನ್ನೇ ಕಾತ್ರ ಬಾರಿ ಕಷ್ಟ ಅಂತ
1: ಒಂದು ಮೂಲೆಲ್ಲ ಅಂಚನೆ ಆತನ.
5: ಪೂರ ತಿಕ್ಕಡ್ಲ ಬಾರಿ ಉಷ್ಣತೆ ಜಾಸ್ತಿ, ದಿನದ ದಿನಕ್ಕೂ ಹೆಚ್ಚಾವನ್ನುಂಡು. ಬರ್ಸದಂದು ಬರ್ತನ ಅಂದಾಜಿ ತೋಜಿಜ್ಜಿನಿ. ಚಳಿ ಬುರ್ದು ಕೊಡಲ ಏನಿಲ್ಲ ಕಾಂಡ, ಚಳಿ ಬುರ್ದಿತ್ತು. ಚಳಿ ಬೂರ್ಂಡ ಬಕ್ಕ ಈ ಮೈಂದ ಬೂರ್ಂಡ ಬರ್ಸ ದೂರ ಅಂಚ ಅದು ಇಪ್ಪನಾಗ ಅಂತ ತೊಂದರೆನೇ ಹಾಕೊಂಡು ನೀರು ಪರ್ರಾಗ ಐಕಿನಕ್ಕಿನ ಬಣದು ಇಟ್ಟೆದಾರನ ಇಂಚಾಣ ಹಾಕೊಂಡು ಒಂದ್ ಎರಡ್ ಮೂರು ತಿಂಗಳು ನೋಕೋಲಿ ಬರ್ಪಿ ದುಂಬು ಬಾರಿ ಕಷ್ಟ ಹಾಕೊಂಡು ಬಕ್ಕ ನೀರು ಪರ್ರಲ್ಲ ತಿಕ್ಕಂದು ಅಂಚಾದ ಹತ್ರ ಅದು ಕಷ್ಟ. ಹೆಂಕಿ ಮೇಡಮ್ ಕಾಂತಾರ ಸಿನಿಮಾಡ್ದು ವರಾಹ ರೂಪ ಮಂದಿ ಹಿಂಕಲ್ಲ ಪುಲ್ಲಿ ಶಿವಾನಿಗ್ಲ ನಯನಗ್ಲ ಪದ್ಯಕ್ಕೆ ಏನು ಅಡಿಗೆ ಐಕಿ ಬಡ ಅದು ಮೇಡಮ್ ದ ಹಿಂಕೇನ್ ಲೇನ್ ಬಣ್ಣ ಬಣ್ಣದಿಲ್ಲ ಮುಲ್ಪನ ಇಲ್ದೇರು.
6: ಹಲೋ
1: ಹಲೋ,
6: ನಾನ್ ನಯನ.
1: ನಯನ ಇರ ಪುತ್ರ ನಯನನ ಶಾಲೆ ಪೋಂದ್ರ ಇರ ಏತ್ನೇ ಕ್ಲಾಸ್?
6: ಒಂದಿನ ಕ್ಲಾಸ್.
1: ಈ ತರ ಜೊತೆ.
6: ಹಲೋ
1: ಹಲೋ,
6: ಶಿವಾನಿ.
1: ಶಿವಾನಿ ಪಾತ್ರನೇನೆ. ಏತ್ನೇ ಕ್ಲಾಸ್?
6: ನಾಲ್ನೇ ಕ್ಲಾಸ್.
1: ಏಪನಿಕ್ಲ ಈಗ ಸ್ಕೂಲ್ ಶುರು ಆಪ್ನಿ?
6: ಇರವತ್ತೆರಡಕ್ಕ
1: ಸ್ಕೂಲ್ ಸ್ಟಾರ್ಟ. ಮಾರ್ನಿಮಿಗ ಓದೋರ ಅಣ್ಣಲ ಪೋಯಾರ? ಮಾರ್ನಿಮಿಗ ದೇವಸ್ಥಾನ ಪುರ ಪೋಯಾರ? ಸಾಂಗ್ ಪ್ಲೇ ಮಲ್ಪೆ ಕಾಂತಾರ ಫಿಲ್ಮ್ ದ. ಓಕೆ, ಫೋನ್ ಮಲ್ತನೆ ಥ್ಯಾಂಕ್ ಯು. ಸೊಲ್ಮೇಲಿ ನಿಕ್ಲಿಕ್ಲ.
6: ಬಾಯ್
1: ಬಾಯ್ ಬಾಯ್. ಓಕೆ ಓಕೆ ಓಕೆ ಓಕೆ. ಇದು ಸಂಕಪ್ಪ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು. ಅವರ ಮೊಮ್ಮಕ್ಕಳಿಗೋಸ್ಕರ ಹಾಡನ್ನು ಕೇಳ್ತಾ ಇದ್ದರೆ ಸಾನ್ವಿ ಹಾಗೂ ಶಿವಾನಿಯವರ ಹಾಡು ಅವರಿಗೋಸ್ಕರ, ಕ್ಷಮಿಸಿ, ನಯನ ಹಾಗೂ ಶಿವಾನಿಯವರಿಗೋಸ್ಕರ ಕೇಳಿರುವಂಥ ಹಾಡು ವರಾಹ ರೂಪಂ ಅನ್ನುವಂತಹ ಗೀತೆಯನ್ನು, ಕಾಂತಾರ ಚಿತ್ರದ ಗೀತೆ ಇದು. ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು 6364240499 ಈ ಒಂದು ಸಂಖ್ಯೆಗೆ. ಎರಡು ಹಾಡುಗಳನ್ನು ಕೇಳುವಂತಹ ಸಮಯ ಕೂಡ ಹೌದು, ಆದರೆ ಯಾರಾದರೂ ಕಾಲ್ ಮಾಡಿ ಕೇಳುವರಿದ್ರೆ ಕೇಳ್ಬೋದು. ಆದರೆ ಈ ಹೊತ್ತಲ್ಲಿ ವರಾಹ ರೂಪಂ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಕರೆ ಮಾಡುವಂಥ ಸಂಖ್ಯೆ 6364204949. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಕರೆ ಮಾಡುವಂಥ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳುತ್ತಿದ್ದರೆ 6364204949. ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಅದೇ ರೀತಿ ಇವತ್ತು ಹೆಚ್ಚಾಗಿ ನಾವು ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀವಿ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ. ಅದಕ್ಕೆ ಸಂಬಂಧಪಟ್ಟು ಮಾತಾಡ್ತೀನಿ. ಆದರೆ ಮುಂಚೆ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ಸುಶೀಲ ಅಕ್ಕ ಅದ್ಯ ಪಾಡಿದ ಕಾರ್ಯಕ್ರಮಕ್ಕೆ ಎದುಕೊಂಡಿಲ್ಲ ಪಲ್ಲೆ ಸುಶೀಲ ಅಕ್ಕ. ಓ ಸಾಂಗ್
1: ಕಟ್ಟಿಲ್ದಾನಾ?
0: ಸುಶೀಲ ಅವರು ಅದೇಪಾಡಿಯಿಂದ ಕರೆಯನ್ನ ಮಾಡಿ ಕೇಳ್ತಾ ಇರುವಂತ ಹಾಡು ಏತ ಪೊರ್ಲು ತೋ ಜ್ವರಮ್ಮ ಅನ್ನುವಂತ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ ಖಂಡಿತ ಸ್ವಲ್ಪ ಹೊತ್ತಲ್ಲೇ ಹಾಡನ್ನ ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ರೆ 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು, ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಈಗ ಹೆಚ್ಚಾಗಿ ಭಕ್ತಿಗೀತೆಗಳನ್ನು ಇವತ್ತಿನ ಕಾರ್ಯದಿನದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ, ಅಥವಾ ನೀವು ಹಾಡುಗಳನ್ನು ಕೇಳಿದ ತಕ್ಷಣ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಯಾಕಂದರೆ ಒಂದಿಷ್ಟು ಹಬ್ಬದ ವಾತಾವರಣ ಈಗ ಇದೆ ಆಗಿರುವಾಗ, ಹಬ್ಬದ ವಾತಾವರಣ ಇರುವಾಗ ಭಕ್ತಿಗೀತೆಯನ್ನು ಕೇಳುವಂಥದ್ದು ಒಂದು ಸೂಕ್ತ ಸಂದರ್ಭ ಅಂತ. ಹಾಗಾಗಿ ನೀವು ಕೇಳುವಂತಹ ಭಕ್ತಿಗೀತೆಯನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಬದಲಾಗಿ ನಾವು ಹೆಚ್ಚಾಗಿ ಶುಕ್ರವಾರದ ದಿನ ಭಕ್ತಿಗೀತೆಗೆ ಮೀಸಲಿಟ್ಟಿರುವಂಥದ್ದು. ಹಬ್ಬ ಹರಿದಿನಗಳು ಅಂತ ಬಂದಾಗ ಆ ದಿನಕ್ಕೆ ಸಂಬಂಧಪಟ್ಟ ಹಬ್ಬಗಳು ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟು ನೀವು ಹಾಡುಗಳನ್ನು ಕೇಳುವಾಗ ಖಂಡಿತ ನಾವು ಪ್ರಸಾರ ಮಾಡ್ತೇವೆ. ಅದು ಯಾವುದೇ ಹಬ್ಬಗಳಾಗಿರ್ಬೋದು, ನವರಾತ್ರಿ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಏನು ಈದ್ ಮಿಲಾದ್ ಆಗಿರ್ಬೋದು, ಇಂತಹ ಸಂದರ್ಭಗಳಲ್ಲಿ ಆ ಸಂದರ್ಭಕ್ಕೆ ತಕ್ಕ ಅದೇ ರೀತಿ ಆ ಒಂದು ಹಬ್ಬಕ್ಕೆ ತಕ್ಕನಾಗಿ ಹಾಡುಗಳನ್ನು ಪ್ರಸಾರ ಮಾಡ್ತೇವೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ನಮಸ್ತೆ, ಕೇಳಿಸ್ತಾ ಇದೆ ನಾನು ಮಾತಾಡುವಂತದ್ದು?
2: ಸ್ವಲ್ಪ ಜೋರ ಮಾತಾಡಿ ಮೇಡಮ್. ನನ್ನ ಹೆಸರು ಸಿಟಿ ಚಂದ್ರಶೇಖರ್ ಅತ್ತಿಜೋಡನ ಹೇಳಿ.
0: ಓಕೆ ಓಕೆ, ನನ್ನ ಧ್ವನಿ ಕೇಳ್ತಾ ಇಲ್ವಾ ನಿಮ್ಗೆ?
2: ಹಾ, ಈಗ ಕೇಳ್ತಾ ಇದೆ.
0: ಕೇಳ್ತಿದ್ಯಾ?
2: ಊಟ ಆಯ್ತಾ ಮೇಡಮ್?
0: ಊಟ ಆಯ್ತು. ನಿಮ್ದು ಆಯ್ತಾ?
2: ಹಾ,
0: ನಿಮ್ದು ಊಟ ಆಯ್ತಾ?
2: ಆಯ್ತಾಯ್ತು ಮೇಡಮ್. ಹೇಗಿದೆ ವಾತಾವರಣ ಮಂಗಳೂರು?
0: ವಾತಾವರಣ ಚೆನ್ನಾಗಿದೆ, ಬಿಸಿಲಿದೆ.
2: ಓ, ನಮ್ಮಲ್ಲೂ ಬಿಸಿಲಿದೆ ಈಗ. ನನ್ನೆ ಮೊನ್ನೆ ಮಳೆ ಆಯ್ತು ಸ್ವಲ್ಪ.
0: ಹೌದಾ?
2: ಬಿಸ್ತಿದೆ. ದಸರಾ ಹಬ್ಬ ಶುಭಾಶಯಗಳು ಎಲ್ಲ ಕೇಳಿದ್ರಿಗೆ ಎಲ್ಲರಿಗೂ, ನಿಮ್ಗೆ ಎಲ್ಲರಿಗೂ.
0: ನಿಮ್ಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು.
2: ಹೇಳಿ
0: ಚಂದ್ರಶೇಖರ್ ಅವರು, ಇವತ್ತು ಯಾವ
2: ಹಾಡು? ನನಗೊಂದು ಅಪರೂಪದ ಹಾಡು ಬೇಕು ಮೇಡಮ್.
0: ಹೇಳಿ, ಯಾವುದು?
2: ಕನ್ಯಾರತ್ನ ಚಿತ್ರದ್ದು.

0: ಹಾಗಾಗಿ ನಮ್ಮ ಸಂಕಲ್ಪ ಪೂಜಾರಿ ಅವರು, ಅವ್ರ ಮೊಮ್ಮಕ್ಕಳು ಮತ್ತೆ ಕಾರ್ಕಳದ ಸಹೋದರಿ ಅಮ್ಮಣ್ಣಿ, ಸತೀಶ್ ಕುಮಾರ್ ಮತ್ತೆ ಭರತ್ ಕುಮಾರ್ ಎಲ್ಲರಿಗೂ ಮೇಡಮ್.
1: ಖಂಡಿತ ಎಲ್ರಿಗೋಸ್ಕರ
0: ನಿಮಗೂ ದಸರಾ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ.
1: ಧನ್ಯವಾದಗಳು ಸರ್, ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
1: ಓಕೆ, ಇದು ಸಿಟಿ ಚಂದ್ರಶೇಖರ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು ಮೈಸೂರು ದಸರಾ ಬೊಂಬೆ. ಕನ್ಯಾರತ್ನ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದರೆ ತುಂಬ ಹಳೆಯ ಗೀತೆ ಇದು. 1963 ತೆರೆ ಕಂಡಂತಹ ಚಿತ್ರ ಇದು, ಈ ಕನ್ಯಾರತ್ನ ಅನ್ನುವಂಥ ಚಿತ್ರ. ಅದರಲ್ಲಿ ಟಿ ಎ ಮೋತಿ ಅವರು ಈ ಹಾಡನ್ನು ಹಾಡಿದ್ದಾರೆ. ಅದೇ ರೀತಿ ಕೆ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ ಇದೆ. ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನು ನೀಡಿದ್ದಾರೆ. ತುಂಬ ಏನು ಕಪ್ಪು ಬಿಳುಪು ಚಿತ್ರ ಅಂತ ಹೇಳ್ಬೋದು ಇದನ್ನು, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹೇಳ್ತಾ ಇದ್ವಿ ನಾವು. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ ಇದು, ತುಂಬ ಅಪರೂಪದ ಹಾಡು ಕೂಡ ಹೌದು. ಸಿ ಟಿ ಚಂದ್ರಶೇಖರ್ ಅವರು ಕಾಲ್ ಮಾಡಿದಾಗ ಅಪರೂಪವಾದಂಥ ಹಾಡನ್ನು ಕೇಳ್ತಾರೆ, ಹಾಗಾಗಿ ನಮಗೆ ಅದನ್ನು ಮತ್ತೊಮ್ಮೆ ಕೇಳೋದಕ್ಕೆ ನಿಮಗೂ ಕೂಡ ಖಂಡಿತ ಆ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಹಾಗಿರುವಾಗ ನೀವು ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ 6362049449 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನ್ ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನ್ ಮಾಡ್ಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಈಗಾಗಲೇ ಎರಡು ಗೀತೆಯನ್ನು ಕೇಳ್ತಾ ಬಂದರೆ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364240949 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕರೆ ಮಾಡಿ ಮಾತಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕೊನೆಯ ಇಬ್ಬರು ಕಾಲರ್ಗೆ ಒಂದು ಅವಕಾಶ ಖಂಡಿತ ಇದೆ. ನೋಡೋಣ ಯಾರು ಕಾಲ್ ಮಾಡ್ತೀರಾ ಅಥವಾ ಯಾರಿಗೆ ಈ ಒಂದು ಕೊನೆಯ ಹಾಡುಗಳು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಕರೆ ಮಾಡಿ ಮಾತಾಡಿ 6364240949 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಬಂಟ್ವಾಳದಿಂದ ಲತಕ್ಕ. ತುಂಬಾ ಅಪರೂಪ ಆಗ್ಬಿಟ್ಟಿದ್ದೀರಿ ನೀವು. ನಾವು ಆರಾಮ, ನೀವು ಹೇಗಿದ್ದೀರಾ? ಹೇಳಿ ಲತಕ್ಕ, ಇವತ್ತು ಯಾವ ಹಾಡು ಕೇಳುವ?
1: ನಂದೆ ಪುಟ್ ನಂದ್ಯದಿಂದ ದಶರ ಬೊಂಬೆ ನಿನ್ನ ನೋಡಲು ನಮ್ಮೂರಿಂದ ಬಂದೆ ಕಣಿ, ಅದು ಪದ್ಯ ಬೇಕಿತ್ತು.
0: ಪುಟ್ನಂಜ ಚಿತ್ರದ ಅಲ್ವಾ? ದಸರಾ ಹೇಗಿದೆ ನಿಮ್ಮಲ್ಲಿ ದಸರಾ ಹಬ್ಬ ಎಲ್ಲ?
1: ದಸರಾ ಹಬ್ಬ ಅಷ್ಟು ಜೋರಿಲ್ಲ, ಮಂಗಳೂರಲ್ಲಿ ಮಾತ್ರ, ಕುದ್ರೋಳಿಯಲ್ಲಿ.
0: ನಿಮ್ಮ ಊರುಗಳಲ್ಲಿ ಏನು ಇಲ್ವಾ?
1: ಊರುಗಳಲ್ಲಿ ಇಲ್ಲಿ ದಸರಾ ಒಂದು ದೇವಸ್ಥಾನದಲ್ಲಿ, ಒಂದು ಹತ್ತಿರ ನಮ್ಗೆ ಒಂದು ದೇವಸ್ಥಾನ ಉಂಟು ಇಲ್ಲಿ, ಮಹಾಮಯ ಅಂತ, ಅಲ್ಲಿ ಉಂಟು. ಮತ್ತೆ ನಾವೂರದಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಉಂಟು. ಊಟ ಆಯ್ತು ಮ್ಯಾಮ್?
0: ಊಟ ಆಯ್ತು, ನಿಮ್ದು ಕೂಡ ಆಯ್ತು ಅಲ್ವಾ? ಓಕೆ, ನೀವು ಕೇಳಿರುವಂತ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಇದು ಲತಾ ಅವರು ಬಂಟ್ವಾಳದಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು, ಪುಟ್ನಂಜ ಚಿತ್ರದಿಂದ ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
5: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
6: ಹಲೋ ಪುಟ್ಟ.
4: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
6: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
4: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕಲಾ ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸಾರಂಗ್ನಲ್ಲಿ ವೈವಿಧ್ಯಮಯವಂತಹ ಕಾರ್ಯಕ್ರಮಗಳು ದಿನನಿತ್ಯ ಮೂಡ್ತಾ ಬರುವಂತದ್ದು ತಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ. ಈಗಾಗಲೇ ಊರು ಕೇರಿಯಂತಹ ಕಾರ್ಯಕ್ರಮವನ್ನು ಕೊಡೋದ್ರ ಮುಖಾಂತರವಾಗಿ ಜನಮಾನಸಕ್ಕೆ ಮುಟ್ಟುವ ಪ್ರಯತ್ನ ನಾನು ಮಾಡಿದ್ದೇನೆ. ಈ ಸಲ ಒಂದು ಹೊಸದೊಂದು ಕಾರ್ಯಕ್ರಮದ ಜೊತೆಗೆ ರೇಡಿಯೋ ಸಾರಂಗದ ಕುಟುಂಬದೊಂದಿಗೆ ಸೇರ್ಪಡೆಗೊಳ್ಳುವಂಥ ಒಂದು ಅವಕಾಶ ಬಂದಿದೆ. ಕಲಾ ಸಾರಂಗ ಎನ್ನುವ ಒಂದು ವಿನೂತನವಾದಂಥ ಕಾರ್ಯಕ್ರಮ ಇದು. ಕಲೆ ಮತ್ತು ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಸಾಧಕರನ್ನು ಮಾತನಾಡಿಸಿ ಅವರ ಜೀವನದ ನೋವು ನಲಿವು ಸಿಹಿ ಕಹಿ ಅನುಭವ ಇತ್ಯಾದಿಗಳನ್ನು ಹಂಚಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಈಗ ಬಂದಿರುವಂಥದ್ದು ಕೋಟೆಕಾರಿನ ಸೋಮೇಶ್ವರದಲ್ಲಿರುವಂತಹ ಒಲುಮೆ ಶಿವಶಕ್ತಿ ನಗರದ ಸಮೀಪ ಇರುವಂತಹ ಒಲುಮೆ ಎನ್ನುವಂತಹ ಒಂದು ಮನೆಗೆ. ಅಷ್ಟು ಹೇಳುವಾಗ ನಿಮಗೆ ಅರ್ಥ ಆಗಿರಬಹುದು ಈ ಒಲುಮೆಯ ಗುರಿಕಾರ ಯಾರು ಅಂತ ಕೇಳಿದರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಪಾತ್ರರು, ಗೌರವಾನ್ವಿತರು, ಸಾಹಿತ್ಯ ಸಂಸ್ಕೃತಿ ಜಾನಪದ ಸಂಶೋಧನೆ ಇತ್ಯಾದಿ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಬಹುಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಹಿರಿಯ ಮಾರ್ಗದರ್ಶಕರು, ಸಾಹಿತಿಗಳು, ಜನಪದ ವಿದ್ವಾಂಸರಾದಂಥ ಪ್ರೊಫೆಸರ್ ಡಾಕ್ಟರ್ ಅಮೃತ ಸೋಮೇಶ್ವರ ಅವರು. ಈಗಾಗಲೇ ಅಮೃತ ಸೋಮೇಶ್ವರರು ಸುಮಾರು ತಮ್ಮ 8-8.5 ದಶಕಗಳ ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಕನ್ನಡ, ತುಳು, ಮಲಯಾಳಂ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅವರ ಕೊಡುಗೆ ಅನನ್ಯವಾಗಿರುವಂಥದ್ದು. ಮಲಯಾಳಂ ಮಾತೃಭಾಷೆ ಅವರದ್ದು, ಅವರು ಕೆಲಸ ಮಾಡಿರುವಂಥದ್ದು ಕನ್ನಡ ಮತ್ತು ತುಳುವಿನಲ್ಲಿ ಮತ್ತು ಬೋಧಿಸಿದ್ದು ಕನ್ನಡವನ್ನು. ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಬಹಳ ದೀರ್ಘಕಾಲ ಅವರು ಪ್ರಾಧ್ಯಾಪಕರಾಗಿ, ನಿವೃತ್ತರಾದ ಬಳಿಕ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಅನೇಕ ಮಂದಿ ಸಂಶೋಧಕರಿಗೆ, ಸಾಹಿತಿಗಳಿಗೆ ಮಾರ್ಗದರ್ಶಕರಾಗಿ ಅವರು ನಿರಂತರವಾಗಿ ಜನಸೇವೆ ಮಾಡಿದವರು ಮತ್ತು ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಬಂದವರು. ಬೇರೆ ಬೇರೆ ಪುಸ್ತಕಗಳನ್ನು, ಗ್ರಂಥಗಳನ್ನು ಅವರು ಬರೆದಿದ್ದಾರೆ. ಅದು ಕವಿತೆ ಇರಬಹುದು ಅಥವಾ ಕತೆಗಳಿರಬಹುದು ಅಥವಾ ಸಂಶೋಧನಾ ಪ್ರಬಂಧಗಳಿರಬಹುದು, ಬೇರೆ ಬೇರೆ ವ್ಯಕ್ತಿಚಿತ್ರಗಳಲ್ಲಿರಬಹುದು, ಜಾನಪದ ಮತ್ತು ಸಾಹಿತ್ಯದ ವಿವಿಧ ಮಜಲುಗಳನ್ನು ಬಹುಶಃ ತೋರಿಸುವಂತಹ ಅನೇಕ ಕೃತಿಗಳನ್ನು ಡಾಕ್ಟರ್ ಅಮೃತ ಸೋಮೇಶ್ವರ ಅವರು ಕೊಟ್ಟಿದ್ದಾರೆ. ವಿಶೇಷವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಒಬ್ಬ ಪ್ರಸಂಗಕರ್ತರಾಗಿ ಅವರು ಮಾಡಿದಂತಹ ಸಾಧನೆ ಅದು ಅನನ್ಯವಾಗಿರುವಂಥದ್ದು. ಕನ್ನಡ ತುಳು ಪ್ರಸಂಗಗಳನ್ನು ಬರೆದಿದ್ದಾರೆ. ಅವರ ಪ್ರಸಂಗ ಸಂಪುಟಗಳು ಕೂಡ ಹೊರಗೆ ಬಂದಿವೆ. ಧರ್ಮಸ್ಥಳ ಮೇಳದಲ್ಲಿ ಬಹಳ ದೀರ್ಘವಾಗಿ ಅನೇಕ ವರ್ಷಗಳ ಕಾಲ ಅವರ ಪ್ರಸಂಗಗಳನ್ನು ಆಡ್ತಾ ಇದ್ರು, ಅದು ಸಂಪುಟ ರೂಪದಲ್ಲಿ ಕೂಡ ಬಂದಿದೆ. ಆಮೇಲೆ ಬ್ಯಾಲೆಗಳನ್ನು, ಬೇರೆ ಬೇರೆ ನೃತ್ಯ ರೂಪಕಗಳನ್ನು ಹೀಗೆ ರಚನೆ ಮಾಡಿದ್ದಾರೆ. ಪಾಠದನಗಳ ಆಧಾರಿತ ನಾಟಕಗಳನ್ನು ಬರೆದಿದ್ದಾರೆ. ಅದೆಲ್ಲವೂ ರೇಡಿಯೋ, ದೂರದರ್ಶನ ಇತ್ಯಾದಿ ಸಮೂಹ ಮಾಧ್ಯಮಗಳಲ್ಲಿ ಕೂಡ ಬಂದಿದೆ. ಬೇರೆ ಬೇರೆ ಕಲಾ ತಂಡಗಳು ಅವರ ನಾಟಕಗಳನ್ನು ಆಡಿವೆ. ಅದು ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಟ್ಟಿವೆ. ಹಾಗಾಗಿ ಹೇಳ್ತಾ ಹೋದರೆ ಅಮೃತರ ಬಗ್ಗೆ ಅನೇಕ ವಿಚಾರಗಳು ತಮಗೆಲ್ಲ ತಿಳಿದಿರುವುದನ್ನೇ ನಾನು ಮತ್ತೊಮ್ಮೆ ಹೇಳಿದ ಹಾಗೆ ಆಗ್ತದೆ. ಈಗ ನೇರವಾಗಿ ಅವರ ಮನೆಗೆ ನಾವು ಬಂದಿದ್ದು ಅವರ ಶ್ರೀಮತಿ ನರ್ಮದಾ ಸೋಮೇಶ್ವರ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮಗ ಜೀವನ್ ಇದ್ದಾರೆ. ಹಾಗೆ ಸಾರಂಗ ಬಳಗದ ಬಿಂದಿಯಾ ಕುಲಾಲ್ ಅವರು ಕೂಡ ನನ್ನ ಜೊತೆ ಇದ್ದಾರೆ. ಅಮೃತರನ್ನ ಈಗ ಲೋಕಾಭಿರಾಮವಾಗಿ ಕಲಾ ಸಾರಂಗಕ್ಕಾಗಿ ಮಾತಾಡೋಣ. ಅಮೃತ ಸೋಮೇಶ್ವರರಿಗೆ ನಮಸ್ಕಾರ. ಸಾರಂಗ್ನಲ್ಲಿ ಒಂದು ಹೊಸ ಕಾರ್ಯಕ್ರಮ ಇದು, ಕಲಾ ಸಾರಂಗ. ನಿಮ್ಮಿಂದಲೇ ಅದನ್ನು ಆರಂಭ ಮಾಡುವಂತ ನಮಗೆ ಅನಿಸಿತ್ತು. ವಿಶ್ರಾಂತಿ ಜೀವನದಲ್ಲಿ ಕೂಡ ಓದುಗರಾಗಿ, ಈ ಧ್ವನಿ ಮಾಧ್ಯಮಗಳನ್ನು, ರೇಡಿಯೋಗಳನ್ನು ಕೇಳುವವರಾಗಿ ಆಗಾಗ ಸ್ಪಂದಿಸ್ತಾ ಇರತಕ್ಕಂಥವರು. ಮತ್ತು ಏನಿದ್ರು ಕೂಡ ಎಲ್ಲಾದರೂ ಕೇಳಿದರೆ, ಕಂಡ್ರೆ ಅದನ್ನು ನೋಡಿ ನಮಗೊಂದು ಕಾರ್ಡ್ ಬರೆದು ಹಾಕುವಂತಹ ಸೌಜನ್ಯ ಈಗಲೂ ಇದೆ. ಅಂತಹ ತಮ್ಮ ಆಶೀರ್ವಾದದ ಅನೇಕ ಒಕ್ಕಣೆಗಳನ್ನು ನಾನು ಕೂಡ ಸ್ವೀಕಾರ ಮಾಡಿದವ. ಬಹಳ ಸಂತೋಷ ಆಗ್ತದೆ ನನಗೆ ಈ ಒಂದು ಸಂದರ್ಭದಲ್ಲಿ ತಮ್ಮ ಕೆಲವು ಅನಿಸಿಕೆಗಳನ್ನು ಸಾರಂಗದ ಕೇಳುಗರಿಗೆ ಕೊಡೋಣ ಎನ್ನುವಂಥ ಇಚ್ಛೆ ನಮ್ಮದು. ಈ ಒಂದು ಹಂತದಲ್ಲಿ ಅಮೃತ ಸೋಮೇಶ್ವರರೇ, ತಿರುಗಿ ನೋಡಿದಾಗ ನೀವು ನಡೆದು ಬಂದಂತಹ ದಾರಿ, ಮಾಡಿದಂತಹ ಸಾಧನೆ ಮತ್ತು ಅದಕ್ಕೆ ಸಿಕ್ಕಿದಂತಹ ಜನಪ್ರಿಯತೆ ಇದನ್ನೆಲ್ಲ ಕಂಡು ಈ ಹಂತದಲ್ಲಿ ಕೂತುಕೊಳ್ಳುವಾಗ ನಿಮಗಾಗುವಂಥ ಯೋಚನೆಯ ಬಗ್ಗೆ ಸ್ವಲ್ಪ ಹೇಳಿ.
2: ನಮಸ್ಕಾರ, ಬಹಳ ಸಂತೋಷ ಈ ರೀತಿಯ ಒಂದು ಸಂದರ್ಶನಕ್ಕೆ ನೀವುಗಳು ಮನಸ್ಸು ಮಾಡಿ ಬಂದದ್ದು. ನನ್ನನ್ನು ಈ ಹಂತದಲ್ಲಿ ಮಾತನಾಡಿಸುವಂತಹದ್ದು ನನ್ನ ಮನಸ್ಸಿಗೆ ತುಂಬ ಹಿತವಾದ ಒಂದು ಅನುಭವವನ್ನು ಕೊಡ್ತಾ ಇದೆ. ಬಹುಶಃ ವರ್ಣಮಾಲೆಯಲ್ಲಿ ಅಕಾರಾದಿ ಅಕಾರ ಆರಂಭದಲ್ಲಿ ಇರುವಂಥದ್ದು, ಆದ್ದರಿಂದ ಅದು ಸರಿಯಾಗುತ್ತದೆ ಒಂದು ರೀತಿಯಲ್ಲಿ. ಏನೇ ಇರಲಿ, ನನ್ನ ಸಾಕಷ್ಟು ಸುದೀರ್ಘವಾದಂಥ ಬದುಕಿನಲ್ಲಿ ನಾನು ಅಂಥ ಮಹತ್ವದ ಒಂದು ಸಂಶೋಧನೆಯಾಗಲಿ ಮಹತ್ವದ ಒಂದು ಸಾಂಸ್ಕೃತಿಕ ಕೊಡುಗೆಯಾಗಲಿ ಕೊಟ್ಟಿದ್ದೇನೆ ಅಂತ ಹೇಳಲಾರೆ. ಆದರೂ ನನ್ನ ಪ್ರತಿಭೆ ಅಂತ ಹೇಳಲಿಕ್ಕೆ ಇಲ್ಲ, ನನ್ನ ಸಾಮರ್ಥ್ಯಕ್ಕೆ, ನನ್ನ ತಿಳಿವಿಗೆ, ನನ್ನ ಶಕ್ತಿಯ ಮಿತಿಗೆ ಒಳಪಟ್ಟು ಕೆಲವೊಂದು ಸಾಹಿತ್ಯಿಕವಾದಂಥ ಕೆಲಸಗಳನ್ನು ಮಾಡಿದ್ದಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ದರಿಂದ ಈ ವಿಷಯವನ್ನು ನೆನಪಿಟ್ಟುಕೊಂಡು ನಮ್ಮ ಈ ಒಲುಮೆ ಮನೆಗೆ ಬಂದು ಮಾತನಾಡಿಸಿ ಯೋಗಕ್ಷೇಮಕ್ಕೆ ಹೇಳುವಂಥ ಸೌಜನ್ಯ ಅನೇಕ ಮಿತ್ರರಲ್ಲಿ ಉಂಟು. ಯಾಕಂದರೆ ಈ ಮಿತ್ರ ಸಂಪತ್ತು ಬಹಳ ದೊಡ್ಡದು, ಯಾರೂ ಕೇಳುವರಿಲ್ಲದೆ ಹೇಳುವರಿಲ್ಲದೆ ಒಂದು ರೀತಿಯ ಏಕಾಂತದ ಒಂದು ಬದುಕು, ಅದು ಬಹಳ ಅಸಹನೀಯ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿಯ ವಾತಾವರಣ ನೋಡಿದರೆ ಇದೊಂದು ಪ್ರಶಾಂತವಾದಂಥ ಪ್ರದೇಶ, ಇಲ್ಲಿ ಯಾವುದೇ ರೀತಿಯ ಒಂದು ಗುಲ್ಲುಗೊಂದಲಗಳಿಲ್ಲ, ಇಲ್ಲಿ ಮನಸ್ಸು ಶಾಂತವಾಗಿ ಏನಾದರೂ ಯೋಚನೆ ಮಾಡುವುದಕ್ಕೆ ದುಡಿಯುವುದಕ್ಕೆ ಸಂದರ್ಭ ಬಹಳ ಅನುಕೂಲವಾಗಿದೆ.
1: ಅದೇ ಈಗ ಈ ನಿವೃತ್ತಿಯ ಒಂದು ಹಂತದಲ್ಲಿ ನಿಮ್ಮ ಬದುಕಿನ ಒಂದು ಸಿಂಹಾವಲೋಕನ ಮಾಡುವಾಗ ಏನು ಅನಿಸ್ತದೆ ಅಂತ?
2: ಬದುಕಿನ ಸಿಂಹಾವಲೋಕನ ಅಂತ ಮಾಡುವಾಗ ನನ್ನ ಬದುಕು ತೀರಾ ವ್ಯರ್ಥ ಆಗಲಿಲ್ಲ ಅಂತ ಒಂದು ಸಮಾಧಾನ ಉಂಟು ನನಗೆ. ಈಗ ನಾನು ಮಹತ್ವದ ಕೊಡುಗೆಗಳನ್ನು ಸಾಂಸ್ಕೃತಿಕ ರಂಗಕ್ಕೆ ಕೊಟ್ಟಿದ್ದೇನೆ ಅಂತ ಹೇಳಾರೆ, ಆದರೆ ನನ್ನ ಇತಿಮಿತಿಯಲ್ಲಿ ತಕ್ಕ ಮಟ್ಟಿನ ಸಾಹಿತ್ಯಿಕವಾದಂಥ ಸೇವೆ ಅದನ್ನು ಮಾಡಿದ್ದೇನೆ ಅಂತ ನನಗೆ ಕಾಡುತ್ತದೆ. ಅದಕ್ಕಿಂತ ಹೆಚ್ಚಿನ ಮಹತ್ವಾಕಾಂಕ್ಷೆಯಿಂದ ನಾನು ದುಡಿದದ್ದೂ ಇಲ್ಲ, ಅಂತಹ ಮಹತ್ವಾಕಾಂಕ್ಷೆ ನನಗೆ ಇರಲಿಕ್ಕೂ ಇಲ್ಲ.
1: ಈಗ ನೀವು ಈ ಒಂದು ಸಾಹಿತ್ಯದ ಒಂದು ಅಭಿರುಚಿಗೆ ಪದಾರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಿಮ್ಮನ್ನು ಆಕರ್ಷಣೆ ಮಾಡಿದಂತಹ ಒಂದು ವಿಭಾಗ ಯಾವುದು? ಕಾವ್ಯವೋ ಗದ್ಯವೋ ಅಥವಾ ಜಾನಪದವೋ ಹೇಗೆ?
2: ಮುಖ್ಯವಾಗಿ ಪದ್ಯ ಪ್ರಕಾರ ಅಥವಾ ಕಾವ್ಯ ಪ್ರಕಾರ ಅಂತ ಹೇಳ್ಬೋದು. ಕನ್ನಡದಲ್ಲಿ ಮತ್ತು ತುಳುವಿನಲ್ಲಿ ಅನೇಕ ಹಾಡುಗಳನ್ನು ನಾನು ಬರೆದದ್ದುಂಟು. ಉದಾಹರಣೆಗೆ ರಂಗನು ತೂಯನ ದೇ ಇದೊಂದು, ಪುರಲನು ದಕ್ಕದು ಪೋಯನ ರಂಗ, ಮಾಯದ, ಹೀಗೆ ಅನೇಕ ಹಾಡುಗಳನ್ನು ನಾನು ಬರೆದಿದ್ದೇನೆ.

0: ಸಾಮಾನ್ಯವಾಗಿ ಛಂದೋಬದ್ಧವಾದ ಕವಿತೆಗಳನ್ನೇ ನೀವು ಆರಂಭದಲ್ಲಿ ಬರೆದಿದ್ದೀರಿ. ಬಹುಶಃ ಅದು ಗಾಯಕರ ಹಾಡುವಿಕೆಗೂ ಮತ್ತು ಅರ್ಥ ಸ್ಫುರಣೆಗೂ ಬಹಳ ಚಂದ ಆಗಿರತಕ್ಕಂಥದ್ದು. ಬಹುಶಃ ಆ ಕಾಲದಲ್ಲಿಯೇ ನಮ್ಮ ಮಂಜೇಶ್ವರ ಗೋವಿಂದ ಪೈ ಅಂಥವರು ಈ ನವ್ಯ ಕಾವ್ಯಗಳ ಬಗ್ಗೆಗೆ ಬೇರೆ ಬೇರೆ ರೀತಿಯಲ್ಲಿ ನವ್ಯ ಧಾಟಿಯಲ್ಲಿ ಛಂದೋಬದ್ಧತೆಯನ್ನು ಬಿಟ್ಟು ಬರೆಯುವುದಕ್ಕೆ ಸಾಧ್ಯ ಅಂತ ತೋರಿಸಿಕೊಟ್ಟಂತ ಒಂದು ಸಂದರ್ಭ ಇತ್ತು. ಆದರೂ ಕೂಡ ತಾವು ಈ ಒಂದು ಗೇಯ ಕವನಗಳ ಕಡೆಗೆ ಒಲವನ್ನು ತೋರಿಸಲಿಕ್ಕೆ ಕಾರಣ
1: ಅಂದ್ರೆ ಗೇಯತೆಯಲ್ಲಿ ಒಂದು ಆಕರ್ಷಕವಾದಂತಹ ಒಂದು ಮಹತ್ವ ಉಂಟು ಮತ್ತು ಸ್ಮರಣೀಯವಾದಂತಹ ಅನೇಕ ವಿಷಯಗಳನ್ನು ಗೇಯ ಕವಿತೆಗಳಲ್ಲಿ ಹೇಳಲಿಕ್ಕೆ ಸಾಧ್ಯ. ಗೇಯತೆ ಇಲ್ಲದೆ ಸ್ವಲ್ಪ ಶುಷ್ಕವಾದಂತಹ ರೀತಿಯ ರಚನೆಗಳನ್ನು ನಾನಷ್ಟು ಇಷ್ಟಪಡುವುದಿಲ್ಲ. ಇಷ್ಟಪಡುವರಿದ್ದಾರೆ, ಅದಕ್ಕೆ ನನ್ನ ಆಕ್ಷೇಪ ಅಲ್ಲ.
0: ಈಗ ಕನ್ನಡ ಮತ್ತು ತುಳು ಎರಡರಲ್ಲಿ ಕೂಡ ನೀವು ಬರೆದಿದ್ದೀರಿ, ನಿಮ್ಗೆ ಹೆಚ್ಚು ಸುಲಲಿತ ಅಂತ ಅನ್ನಿಸುವುದು ಯಾವ ಭಾಷೆಯಲ್ಲಿ?
1: ಸುಲಲಿತ ಅಂತ ಸಹಜವಾಗಿ ಕನ್ನಡದಲ್ಲಿಯೇ ಹೌದು. ಆದರೆ ತುಳುವನ್ನು ನಾನು ಆರಂಭದಿಂದಲೂ ಬಹಳ ಸಂತೋಷದಿಂದ ಅದನ್ನು ಸ್ವೀಕರಿಸಿದ್ದೇನೆ. ತುಳುವಿನಲ್ಲಿ ಕೂಡ ಅನೇಕ ರಚನೆಗಳನ್ನು ಮಾಡಿದ್ದೇನೆ.
0: ಈಗ ನಮಗೆ ಸಾಮಾನ್ಯವಾಗಿ ಅನಿಸುವುದು ಬಾಲ್ಯದಿಂದಲೇ ಒಂದು ರೀತಿಯ ಸಂಸ್ಕಾರ ಬೇಕು, ಅದು ಕಲೆ ಇರಲಿ ಸಾಹಿತ್ಯ ಇರಲಿ. ಆ ಸಂಸ್ಕಾರ ಬರಬೇಕು ಅಂತ ಇದ್ರೆ ಏನಾದರೂ ಒಂದು ಪ್ರೇರಣೆ ಅಂತ ಬೇಕಾಗ್ತದೆ. ಅಂತಹ ಪ್ರಚೋದನೆ ಏನಿತ್ತು ನಿಮಗೆ ಬಾಲ್ಯದಲ್ಲಿ?
1: ಬಾಲ್ಯದಲ್ಲಿ ನನಗೆ ಅಂತ ಒಂದು ದೊಡ್ಡ ಪ್ರಚೋದನೆ ಅಂತ ಇಲ್ಲದೇ ಇದ್ರೂ ಕೂಡ ನನ್ನ ತಂದೆಯವರು ಅವರು ಕೆಲವೊಂದು ವೈಚಾರಿಕ ರೀತಿಯ ವಿಷಯಗಳನ್ನು ಹೇಳ್ತಾ ಇದ್ರು. ಮನುಷ್ಯ ಕೇವಲ ಇದ್ದಲ್ಲಿಯೇ ಇದ್ದು ಅಲ್ಲಿಯೇ ಒಂದು ತನ್ನನ್ನು ತಾನು ಮುರುಟಿಸಿಕೊಳ್ಳುವುದಕ್ಕಿಂತ ಸ್ವಲ್ಪ ವಿಶಾಲವಾಗಿ ಕಣ್ಣು ತೆರೆದು ಲೋಕದ ಬೆಳಕನ್ನು ಜ್ಞಾನವನ್ನು ಸಂಗ್ರಹಿಸುವುದು ಒಳ್ಳೆಯದು ಅಂತ ಅವರ ಅಭಿಪ್ರಾಯ ಇತ್ತು.
0: ಅದಕ್ಕೆ ನಿಮ್ಮ ಶಾಲಾ ಒಂದು ವಿದ್ಯಾಭ್ಯಾಸ ಮತ್ತು ಶಿಕ್ಷಕರು ಹೀಗೆ ಏನಾದರೂ ನಿಮಗೆ ಪ್ರೋತ್ಸಾಹ ಕೊಟ್ಟದ್ದುಂಟ ಅಮೃತರೇ?
1: ಶಿಕ್ಷಕರ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಪೂಜ್ಯ ಗುರುಗಳಾದ ಅಮ್ಮೆಂಬಳ ಶಂಕರನಾರಾಯಣ ಅವರು ತುಂಬ ಪ್ರೀತಿಯಿಂದ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಕಲ್ಮಾಡಿ ರಾಮರಾವ್ ಅಂತ ಅವರು ಕೂಡ ಒಳ್ಳೆಯ ಒಬ್ಬ ಶಿಕ್ಷಕ, ಅವರು ನನಗೆ ತುಂಬ ಪ್ರೇರಣೆ ಪ್ರಚೋದನೆ ಕೊಟ್ಟಿದ್ದಾರೆ. ಇವರೆಲ್ಲರ ಒಂದು ಪ್ರೋತ್ಸಾಹದಿಂದ ನಾನು ಏನಾದರೂ ಬರೆಯುವುದಕ್ಕೆ ಹೊರಟಿದ್ದೆ ಅಷ್ಟೇ.
0: ಸರ್, ಈಗ ನೀವು ಸಾಮಾನ್ಯವಾಗಿ ನಿಮ್ಮ ಬರಹಗಳಲ್ಲಿ ಒಂದು ಪ್ರಕೃತಿ, ಆಮೇಲೆ ಬೇರೆ ಬೇರೆ ರೀತಿಯ ವಿದ್ಯಮಾನಗಳು ಮತ್ತು ಇಲ್ಲಿಯ ಜನಜೀವನ, ಅದು ಸಂಧಿ ಪಾಡ್ದನ ಕೃಷಿ ಬದುಕು ಇರಬಹುದು, ಕಡಲಿನಲ್ಲಿ ಹೋರಾಡುವಂತಹ ಜನರ ಜೀವನ ಇರಬಹುದು, ಒಟ್ಟು ಒಂದು ತುಳುನಾಡಿನ ಈ ಒಂದು ಕರಾವಳಿಯ ಪರಿಸರದ ಬೇರೆ ಬೇರೆ ವಿಚಾರಗಳು ಕೂಡ ವಿಶೇಷವಾಗಿ ಅದರಲ್ಲಿ ಕಾಣಿಸಿಕೊಳ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ನಿಮಗೆ ಅದರ ಒಂದು ಆಸಕ್ತಿ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ?
1: ಯಾಕಂದರೆ ಹುಟ್ಟೂರನ್ನು ಮತ್ತು ಹುಟ್ಟೂರಿನ ಪರಿಸರ ಮತ್ತು ಅಲ್ಲಿ ವಿಶೇಷತೆಗಳನ್ನು ನಾವು ಎಂದೂ ಮರೆಯುವ ಹಾಗಿಲ್ಲ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹಿರಿಯರು ಹೇಳಿದ ಒಂದು ಮಾತುಂಟು. ಈ ಜನ್ಮಭೂಮಿಯಲ್ಲಿ ಅಥವಾ ನಮ್ಮ ಹುಟ್ಟೂರಿನಲ್ಲಿ ನಾವು ಕಾಣತಕ್ಕಂಥ ಕೆಲವು ವಿಶೇಷತೆಗಳು, ಅದನ್ನು ನಾವು ಗಮನಿಸಿ ಪ್ರೀತಿಸಿ ಸಂಭ್ರಮಿಸಿ ನಾವು ಮುಂದುವರಿಬೇಕು. ಈ ದೃಷ್ಟಿಯಿಂದ ನಮ್ಮ ಸೋಮೇಶ್ವರದ ಪರಿಸರ, ಅಲ್ಲಿ ರುದ್ರಶಿಲೆಯ ಪರಿಸರ, ಅಲ್ಲಿ ನಡೆದಂಥ ಕೆಲವು ದುರಂತ ಭೂಯಿಷ್ಠವಾದಂಥ ಕಥೆಗಳು, ಇದನ್ನು ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಅನೇಕ ದುರಂತಗಳು ಆ ಪ್ರದೇಶದಲ್ಲಿ ನಡೆದಿವೆ. ಯಾಕಂದರೆ ಈಗ ಸುಖಾಂತವಾದ ಅಥವಾ ಹಾಸ್ಯಭರಿತವಾದಂಥ ಕಥೆಗಳು ನಮಗೆ ಇಷ್ಟಕರ ಅಂತ ಇದ್ದರೂ ಕೂಡ ನಮ್ಮ ಮನಸ್ಸಿಗೆ ಆಳವಾದಂತಹ ಪರಿಣಾಮ ಉಂಟು ಮಾಡಿ ದೀರ್ಘಕಾಲದ ಒಂದು ಸ್ಮರಣೀಯವಾದಂಥ ಒಂದು ಪರಿಣಾಮ ಮಾಡುವಂಥದ್ದು ದುಃಖಾಂತ ಕಥೆಗಳೇ. ಈ ದೃಷ್ಟಿಯಿಂದ ಆ ಪ್ರದೇಶ ಭಾಳ ಒಂದು ಇಷ್ಟಕರವಾದಂಥ ಪ್ರದೇಶ ಅಂತ ಹೇಳ್ಬೋದು.
0: ಸರ್, ಈಗ ನೀವು ಆಮೇಲೆ ಈಗ ಕೋಟೆಕಾರನ್ನು ಬಿಟ್ಟು ಪುತ್ತೂರಿನಲ್ಲಿ ಅಧ್ಯಾಪನ ವೃತ್ತಿಯನ್ನೆಲ್ಲ ಮಾಡಿದ್ದೀರಿ, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೂಡ ಕೆಲ ಕಾಲ ನೀವು ಅಧ್ಯಾಪಕರಾಗಿ ದುಡಿದಿದ್ದೀರಿ. ಈ ಒಂದು ಶಿಕ್ಷಕ ವೃತ್ತಿ ಎಷ್ಟರ ಮಟ್ಟಿಗೆ ನಿಮಗೆ ಈ ಸಾಹಿತ್ಯದ ಒಂದು ಅಭಿರುಚಿಯನ್ನು ಬೆಳೆಸುವುದಕ್ಕೆ ಒಂದು ಪೂರಕ ಅಂತ ಆಗಿತ್ತು?
1: ಸಹಜವಾಗಿಯೇ ಶಿಕ್ಷಕ ವೃತ್ತಿ ಮತ್ತು ಸಾಹಿತ್ಯ ಪ್ರವೃತ್ತಿ ಇವೆರಡಕ್ಕೆ ಹಾರ್ದಿಕವಾದಂಥ ಸಂಬಂಧ ಇದೆ. ಬರೀ ಒಂದು ಹೊತ್ತುಗಳಿದಕ್ಕೆ ಇರುವಂಥ ವೃತ್ತಿ ಅಲ್ಲ ಶಿಕ್ಷಕ ವೃತ್ತಿ. ಅಂದರೆ ಅಲ್ಲಿ ನಾವು ವಿದ್ಯಾರ್ಥಿಗಳ ಒಂದು ಕ್ಷೇಮ ಚಿಂತನದ ಜೊತೆಗೆ ಅವರೊಂದಿಗೆ ಹಾರ್ದಿಕವಾದಂಥ ಒಂದು ಸಂಪರ್ಕ ಸಂಬಂಧವನ್ನು ಕೂಡ ಇಟ್ಟುಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕಂದರೆ ವಿದ್ಯಾರ್ಥಿಗಳು ದೊಡ್ಡ ಸಂಪತ್ತು. ಅವರ ಆಶೋತ್ತರಗಳನ್ನು ನಾವು ಗಮನಿಸದೇ ಇದ್ದರೆ ಅದು ಬಹಳ ತಪ್ಪಾಗುತ್ತದೆ. ಈ ದೃಷ್ಟಿಯಿಂದ ಅಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಸಾಹಿತ್ಯ ಪ್ರವೃತ್ತಿಯನ್ನು ವಿದ್ಯಾರ್ಥಿಗಳಲ್ಲಿ ಬಿಂಬಿಸುವುದಕ್ಕೆ ಯಥಾಸಾಧ್ಯ ಪ್ರಯತ್ನಪಟ್ಟದ್ದುಂಟು.
0: ಈಗ ಸುಮಾರು ಪುಸ್ತಕಗಳನ್ನು ನೀವು ಪ್ರಕಟಣೆ ಮಾಡಿದ್ದೀರಿ. ಅದರಲ್ಲಿ ಕವನ ಸಂಕಲನಗಳು ಬಂದಿವೆ, ತುಳುವಿನಲ್ಲಿ ಬಂದಿದೆ, ಕನ್ನಡದಲ್ಲಿ ಬಂದಿದೆ. ರುದ್ರಶ್ಲೇಷಾಕ್ಷಿ ಅಂತ ಮೊದಲಾದ ಈ ನಿಮ್ಮ ಪರಿಸರಕ್ಕೆ ಸಂಬಂಧಪಟ್ಟ ಪ್ರಚೋದನೆಯಿಂದಲೇ ಬರೆದಂಥ ಅನೇಕ ರಚನೆಗಳು ಕೂಡ ಇದ್ದಾವೆ. ಆಮೇಲೆ ಕ್ಯಾಸೆಟ್ ರೂಪದಲ್ಲಿ ಬಂದಿದೆ ನಿಮ್ಮ ಹಾಡುಗಳು, ಪಾಠದನ ಆಧಾರಿತವಾಗಿ ಬಂದಿದೆ. ಸಾಮಾನ್ಯವಾಗಿ ತುಳು ಬದುಕು ಮತ್ತು ವಿಶೇಷವಾಗಿ ದೈವಾರಾಧನೆ, ಈ ಸಂಧಿ ಭೂತ ಸಂಧಿಯನ್ನು ಭೂತ ವೇದ ಅಂತಲೇ ನೀವು ಕರೆದವರು. ಆ ಒಂದು ವಿಚಾರದಲ್ಲಿ ಆಸಕ್ತಿ ಮೂಡೋದಕ್ಕೆ ಮತ್ತು ಈ ದೈವಾರಾಧನೆ ಬಗ್ಗೆ ಕೂಲಂಕುಷವಾಗಿ ಒಂದು ಅಭ್ಯಾಸ ಮಾಡುವಂತಹ ಒಂದು ಮನಸ್ಸು, ಇದು ಹೇಗೆ ಬಂತು ನಿಮಗೆ? ಅದನ್ನು ಹೇಗೆ ಮುಂದುವರಿಸಿಕೊಂಡು ಹೋದ್ರಿ?
1: ಯಾಕಂದರೆ ಈ ಭೂತಾರಾಧನೆ ಅಥವಾ ದೈವಾರಾಧನೆ ಅಂತ ಹೇಳುವಂಥದ್ದು ಬರೀ ಮೌಢ್ಯಾಚಾರದ ಒಂದು ಪ್ರವೃತ್ತಿ ಅಲ್ಲ. ಯಾಕಂದರೆ ಅದು ನಮ್ಮ ನಾಡಿನ ಸಾಂಸ್ಕೃತಿಕವಾದಂಥ ದೊಡ್ಡ ಒಂದು ಬಂಡವಾಳ, ದೊಡ್ಡ ಒಂದು ಮಹತ್ವದ ಒಂದು ಸಾಧನ ಅದು. ಆ ಸಾಧನ ಸಂಪತ್ತನ್ನು ಯಥಾಸಾಧ್ಯವಾಗಿ ದುಡಿಸಿಕೊಳ್ಳುವುದಕ್ಕೆ ಸ್ವಲ್ಪ ಮಟ್ಟಿಗೆ ನಾನು ಕೂಡ ಪ್ರಯತ್ನ ಪಟ್ಟದಿದೆ. ಮಹತ್ವದ ಕೊಡುಗೆ ಅಲ್ಲದಿದ್ದರೂ ಕೂಡ ಸ್ವಲ್ಪ ಮಟ್ಟಿನ ಪ್ರಯತ್ನ ಆ ದಿಶೆಯಲ್ಲಿ ನಾನು ಮಾಡಿದ್ದುಂಟು.
0: ಅಲ್ಲ, ಈ ಸಂಧಿ ಪಾರ್ಧನಗಳು ಇತ್ಯಾದಿಗಳನ್ನು ನೀವು ಸಂಗ್ರಹಿಸುವಾಗ ಅದಕ್ಕೆ ಸೋರ್ಸ್ ಮೂಲಗಳು ಎಲ್ಲಿಂದ ಬಂತು ನಿಮಗೆ?
1: ಯಾಕಂದರೆ ಆ ಸಂಧಿ ಪಾರ್ಧನಗಳನ್ನು ಅವುಗಳನ್ನು ಹೃದ್ಗತ ಮಾಡಿಕೊಂಡಿರುವಂಥ ಅನೇಕ ಮಂದಿ ಮಹಿಳೆಯರು ಪುರುಷರು ಈಗಲೂ ಇದ್ದಾರೆ. ಅವರದನ್ನೇನು ಮರೆತಿಲ್ಲ ಎಂಬುದು ಬಹಳ ಸಂತೋಷದ ವಿಚಾರ. ಹಾಗಾಗಿ ಆ ದೊಡ್ಡ ಸಂಪತ್ತನ್ನು ನಾವು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಯಲ್ಲಿ ಸಂಧಿ ಪಾರ್ಧನಗಳು ಕೂಡ ಬಹಳ ಅಮೂಲ್ಯವಾದಂಥ ಸಂಪತ್ತು. ಅವುಗಳನ್ನು ನಾವು ಶಾಶ್ವತವಾಗಿ ನಮ್ಮ ಸಾಂಸ್ಕೃತಿಕ ಭಂಡಾರದಲ್ಲಿ ಇರಿಸಿಕೊಂಡು ಸಂಭ್ರಮಿಸುವಂಥದ್ದು ಬಹಳ ಅಗತ್ಯ.

0: ಸಾಹಿತ್ಯದ ಮತ್ತೊಂದು ಪ್ರಕಾರ ನಾಟಕಗಳು. ಅದು ಹೆಚ್ಚು ಜಾನಪದ ಕಥೆಗಳನ್ನು ಆಧರಿಸಿದಂಥ ನಾಟಕಗಳನ್ನು ನೀವು ಬರೆದಿದ್ದೀರಿ. ಈಗ ಕಲ್ಕುಡ ಕಲ್ಲುರುಟಿ ಇರ್ಬೋದು, ಗೋಂದೋಳು ಇರಬಹುದು, ಅಥವಾ ಪುತ್ತೂರ್ದ ಮುತ್ತು ಅಂತಹ ನಾಟಕಗಳಿರ್ಬೋದು. ಇದನ್ನು ಬಹಳ ಒಂದು ಮಣ್ಣಿನ ಸತ್ವಕ್ಕೆ ಅನುಗುಣವಾಗಿ ಆ ಕಾಲಕ್ಕೆ ಹೋಗಿ ನೀವು ಅದನ್ನು ಅನುಭವಿಸಿ ಬರೆದಿರುವಂಥದ್ದು, ಅದು ರಂಗದಲ್ಲಿ ಕೂಡ ಯಶಸ್ಸನ್ನು ಪಡೆಯಿತು. ಇದರ ಬಗ್ಗೆ ಏನು ಅನ್ನಿಸ್ತದೆ ನಿಮಗೆ?
1: ಅದು ನೀವು ಹೇಳಿದ ಹಾಗೆ ಅದು ಮಣ್ಣಿನ ಸತ್ವ ಇರುವಂಥ ರಚನೆಗಳು, ಅವುಗಳನ್ನು ನೆನಪಿಟ್ಟುಕೊಂಡು ಗೋಂದೋಳು ಅಂತ ನಾಟಕಗಳನ್ನು ರಚಿಸಿದ್ದರಿಂದ ಗೋಂದೋಳು ಸಾಕಷ್ಟು ಜನಪ್ರಿಯ ಆಗಿದೆ. ಪಡ್ಕೊಂಡು ಬರ್ತಾ ಇದೆ. ಹೌದು ಹೌದು, ಅದೇ ನನ್ನ ಸುದೈವ ಅಂತ ಹೇಳಬೇಕು. ಯಾಕಂದರೆ ಬರೆದದ್ದೆಲ್ಲವೂ ಮಹತ್ವ ಆಗುವುದಿಲ್ಲ, ಮಹತ್ವದ ಕೊಡುಗೆ ಅಂತ ಆಗೋದಿಲ್ಲ. ಆದರೂ ನಿಜವಾಗಿ ಮಣ್ಣಿನ ಸತ್ವ, ಮಣ್ಣಿನ ವಾಸನೆ ಅಂತ ಹೇಳ್ತಾರಲ್ಲ, ಮಣ್ಣಿನ ವಾಸನೆ ಇರತಕ್ಕಂಥ ಕೃತಿಗಳನ್ನು ಬರೆದರೆ ಅವಕ್ಕೆ ಒಂದು ವಿಶೇಷವಾದಂಥ ಪ್ರಾಶಸ್ತ್ಯ ಇದೆ ಅಂತ ನನ್ನ ತಿಳುವಳಿಕೆ.
0: ಈಗ ಬೇರೆ ಬೇರೆ ಪ್ರಕಾರಗಳ ಪುಸ್ತಕಗಳನ್ನು ಕೂಡ ನೀವು ಹೊರಗೆ ತಂದಿದ್ದೀರಿ. ಈ ಪ್ರಕಾಶನಗಳ ಸಂದರ್ಭದಲ್ಲಿ ಒಂದು ಪುಸ್ತಕ ಪ್ರಕಟ ಮಾಡುವುದಂದರೆ ಈಗಂತೂ ಬಹಳ ಕಷ್ಟ. ಹಾಗಂತ ನೀವು ಆ ಕಾಲದಿಂದಲೇ ಪುಸ್ತಕಗಳನ್ನೆಲ್ಲ ಪ್ರಕಟ ಮಾಡಲಿಕ್ಕೆ ಹೊರಟಿದ್ದೀರಿ. ಈ ಪ್ರಕಟಿಸಬೇಕು ಅಂತ ಹೇಳಿ ನಿಮಗೆ ಪ್ರೋತ್ಸಾಹ ಕೊಟ್ಟವರು ಯಾರಾದರೂ ಇದ್ದರು, ಅಲ್ಲ ನಿಮ್ಮ ಸ್ವಂತ ಬಲದಿಂದಲೇ ನೀವು ಅದನ್ನು ಮಾಡಿಕೊಂಡು ಬಂದ್ರ?
1: ನನಗೆ ಆ ದಿಸೆಯಲ್ಲಿ ವಿಶೇಷ ಪ್ರೋತ್ಸಾಹ ಕೊಟ್ಟದ್ದು ಅಂತ ಯಾರನ್ನೂ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆದರೂ ನನ್ನ ಗುರುಗಳಾದ ಅಮ್ಮೆಂಬಳ ಶಂಕರನಾರಾಯಣ ಅವರು ಕೆಲವೊಂದು ವಿಷಯಗಳಲ್ಲಿ ವಿಶೇಷ ಪ್ರೋತ್ಸಾಹ ಕೊಟ್ಟದ್ದುಂಟು. ಅವರ ಸಾಹಿತ್ಯಾಂಜಲಿ ಗ್ರಂಥಮಾಲೆ ಅಂತ ಒಂದು ಕೋಟೆಗಾರ್ನಲ್ಲಿ. ಹೌದು,
0: ಈಗ ಪುತ್ತೂರಿನ ಒಂದು ಸಂದರ್ಭಕ್ಕೆ ನಾವು ಬಂದರೆ ಕೋಟ ಶಿವರಾಮ ಕಾರಂತರು ಇದ್ದರು, ಸಿ ಡಿ ಎಫ್ ಕೃಷ್ಣಮಠರ್ ಅಂತವರು ಇದ್ದರು, ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಸಾಹಿತಿಗಳು ಆ ಕಾಲದಲ್ಲಿ ನಮ್ಮ ದಕ್ಷಿಣ ಕನ್ನಡ ತುಳುನಾಡಿನ ಮೂಲದವರು ಹೆಸರುವಾಸಿಗಳಾದವರು ಇದ್ದರು. ಅವರ ಒಂದು ಏನು ಸಾಹಿತ್ಯದ ಮೇಲಿನ ಕೆಲಸಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಮೇಲೆ ಪ್ರಭಾವ ಬೀರಿದೆ ಏನಾದರೂ ಉಂಟಾ?
1: ಸಹಜವಾಗಿ ಇದ್ದೇ ಇದೆ. ಯಾಕಂದರೆ ಅವರು ಮಹಾನ್ ಸಾಹಿತಿಗಳು, ತುಂಬ ದೊಡ್ಡ ಕೆಲಸಗಳನ್ನು ಮಾಡಿ ಹೆಸರುವಾಸಿಯಾದವರು. ಅವರ ನೆರಳಲ್ಲಿ ಅಥವಾ ಅವರ ಒಂದು ನೆನಪಿನಲ್ಲಿ, ಅವರ ಪ್ರೇರಣೆಯಲ್ಲಿ ಒಂದಿಷ್ಟು ಸಾಹಿತ್ಯಿಕವಾದಂಥ ಕೆಲಸಗಳನ್ನು ನಾನು ಯಥಾಸಾಧ್ಯ ಮಾಡಿದ್ದು ಉಂಟು. ಆದರೆ ಅದನ್ನು ಬಹಳ ಮಹತ್ವದೊಂದು ಕೊಡುಗೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ.
0: ಇನ್ನೊಂದು ಅಮೃತ ಸೋಮೇಶ್ವರ್ ಅಂತ ಹೇಳಿದ ಕೂಡಲೇ ಯಕ್ಷಗಾನ ನಮಗೆ ನೆನಪಾಗುವಂಥದ್ದು. ಯಕ್ಷಗಾನದ ಕೂಲಂಕಷವಾದಂತಹ ವಿಚಾರಗಳನ್ನು ನೀವು ಅಧ್ಯಯನ ಮಾಡಿದವರು ಕೂಡ. ಒಂದು ಪರಿಪೂರ್ಣವಾದಂಥ ಒಂದು ಪ್ರದರ್ಶನ ಹೇಗಿರಬೇಕು ಎನ್ನುವುದರ ಬಗ್ಗೆ ನಿಮ್ಮದೇ ಆದಂಥ ಒಂದು ಕಲ್ಪನೆ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಕ್ಷಗಾನ ಪ್ರಸಂಗಗಳನ್ನು ಕೂಡ ನೀವು ರಚನೆ ಮಾಡಿದ್ದೀರಿ. ದೊಂದಿ ಬೆಳಕಿನ ಆಟವನ್ನು ಕೂಡ ನೋಡಿಕೊಂಡು ಬಂದವರು ನೀವು. ಸಾಂಪ್ರದಾಯಿಕವಾದಂಥ ಯಕ್ಷಗಾನದ ಒಂದು ತಳಹದಿಯಲ್ಲಿ ನೀವು ಬೇರೆ ಬೇರೆ ಪ್ರಯೋಗಗಳನ್ನು ಕೂಡ ಮಾಡಲಿಕ್ಕೆ ಹೊರಟವರು. ಅಂತಹ ಸಂದರ್ಭದಲ್ಲಿ ಈ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಪ್ರಸಂಗ ರಚನೆಗೆ ಒಂದು ಆಸಕ್ತಿ ಬರುವ ಹಾಗೆ ಆದಂಥ ಅಂಶಗಳ ಬಗ್ಗೆ ಸ್ವಲ್ಪ ಹೇಳಿ.
1: ಈ ಯಕ್ಷಗಾನ ಪ್ರಸಂಗ ರಚನೆ, ಅದು ನಾವು ಸಾಮಾನ್ಯ ವ್ಯಕ್ತಿಗಳು ಗ್ರಹಿಸುವ ಹಾಗೆ ಅದು ಸಾರ ಸಗಟಾಗಿ ಯಾರು ಬೇಕಾದರೂ ಬರೆಯಬಹುದಾದಂಥ ಒಂದು ವಿಧಾನ ಅಲ್ಲ.
0: ಖಂಡಿತ ಅಲ್ಲ, ಖಂಡಿತ.
1: ಅದಕ್ಕೆ ಅದರದೇ ಅಂತ ನಿರ್ದಿಷ್ಟವಾದಂಥ ಮಾಪನ ಇದೆ, ವಿಧಿವಿಧಾನಗಳಿವೆ. ಆ ದೃಷ್ಟಿಯಿಂದ ಯಕ್ಷಗಾನ ಪ್ರಸಂಗ ರಚನೆ ಮಾಡುವಂಥದ್ದು ಅಗತ್ಯ. ಯಕ್ಷಗಾನ ಎನ್ನುವುದೇ ಒಂದು ಸರ್ವಾಂಗ ಸುಂದರವಾದಂತಹ ಒಂದು ಕಲೆ. ಅದರಲ್ಲಿ ಪ್ರಸಂಗ ಎನ್ನುವುದಕ್ಕೂ ಕೂಡ ಒಂದು ನಿರ್ದಿಷ್ಟವಾದ ಒಂದು ಲಯ, ಒಂದು ರೀತಿಯ ಛಂದೋಲ್ ಬದ್ಧತೆ ಅಂತ ಹೇಳ್ಬೋದು. ಇದೆಲ್ಲ ಇದ್ದರೆ ಅದಕ್ಕೆ ಆ ಸೊಗಸು ಇರುವಂಥದ್ದು. ಇಲ್ವಾಗಿದ್ರೆ ಅದು ರಚನೆಗಳು ಶುಷ್ಕ ಆಗ್ತವೆ. ವೇದಾಂತಗಳು ಇದ್ದರೂ ಕೂಡ ಶುಷ್ಕತೆ ಬಂದರೆ ಅದು ಬರೀ ಒಂದು ಚರ್ಚೆಯ ವಿಷಯವಾಗ್ತದೆ ಹೊರತು ಅದೊಂದು ಸಂಭ್ರಮಿಸುವಂತಹ ಕಲಾ ಪ್ರಕಾರ ಅಂತ ಆಗುವುದಿಲ್ಲ.
0: ಈಗ ನಮಗೆ ಯಕ್ಷಗಾನದ ಆಚಾರ್ಯ ಪುರುಷ ಪಾರ್ಥಿ ಸುಬ್ಬ, ಅವನ ಕೆಲವು ಪ್ರಸಂಗಗಳು ಇವತ್ತಿಗೂ ಕೂಡ ಪ್ರಸ್ತುತವಾಗಿರುವಂಥದ್ದು. ಅದು ಪೌರಾಣಿಕವಾದ ಮಾಹಿತಿಗಳನ್ನೇ ಕೊಡುವಂತಹ ಪ್ರಸಂಗಗಳನ್ನು ಕೂಡ ತಂದಿದ್ದಾನೆ. ಅದರಲ್ಲಿ ಹೊಸತನದಿಂದ ಈಗಿನ ಕಲಾವಿದರು ಏನಾದರೂ ತೋರಿಸೋಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಅದೊಂದು ಸಾಂಪ್ರದಾಯಿಕವಾದಂತಹ ಪೌರಾಣಿಕವಾದ ಆಯಾಮಗಳನ್ನು ಬಿಟ್ಟರೆ ಬೇರೆ ಏನೂ ಅದರಲ್ಲಿ ನಮಗೆ ಪ್ರಸಂಗದಲ್ಲಿ ಸಿಗುವುದಿಲ್ಲ. ಆದರೆ ನೀವು ಬರೆದಂತಹ ರಚನೆಗಳೆಲ್ಲ ಪುರಾಣದ ಪ್ರಸಂಗಗಳಾಗಿದ್ದರೂ ಕೂಡ ಆಧುನಿಕವಾದಂತಹ ಮೌಲ್ಯಗಳನ್ನು ಪ್ರತಿಪಾದಿಸುವಂಥದ್ದು, ನಮ್ಮ ಬದುಕಿಗೆ ಬಹಳ ಮುಖ್ಯವಾಗಿರುವಂತಹ ಬೇರೆ ಬೇರೆ ಸಂದೇಶಗಳನ್ನು ಕೊಡುವಂಥದ್ದು ಇತ್ಯಾದಿಗಳೆಲ್ಲ ಬಹಳ ಒಂದು ರೀತಿಯಲ್ಲಿ ಬಂದಿದೆ ನಿಮ್ಮೆಲ್ಲ ಪ್ರಸಂಗಗಳಲ್ಲಿ ಕೂಡ. ಆ ನಂತರದ ಪ್ರಸಂಗರ್ತರು ಕೂಡ ಆ ಮಾದರಿಯನ್ನು ಅನುಸರಿಸಿಕೊಂಡು ಹೋಗಿದ್ದಾರೆ. ಈ ಒಂದು ಕಲ್ಪನೆ ಹೇಗೆ ಬಂತು ಸರ್?
1: ಆ ರೀತಿಯ ಒಂದು ರಚನೆಗಳಿಗೆ ಪ್ರೇರಣೆ ಅಂತಂದರೆ ಯಕ್ಷಗಾನದಂತಹ ಒಂದು ಸರ್ವಾಂಗ ಸುಂದರವಾದಂತಹ ಒಂದು ಕಲಾ ವ್ಯವಸ್ಥೆಗೆ ಪ್ರೇರಣೆಯಾಗಿರ್ತಕ್ಕಂಥದ್ದು ಅದೇ ರೀತಿಯ ಒಂದು ಲಯಬದ್ಧವಾದ ಸುಸಂಗತವಾದ ಒಂದು ಕಥಾ ಭಿತಿಯ ಒಂದು ಆರೋಹಣ ಅವರೋಹಣ ಅದು ಇರುವಂಥದ್ದು ಬಹಳ ಅಗತ್ಯ. ಉದ್ದಕ್ಕೆ ಕಥೆಯನ್ನು ಎಷ್ಟೇ ಸ್ವಾರಸ್ಯವಾಗಿದ್ದರೂ ಕೂಡ ಹೇಳಿಕೊಂಡು ಹೋದರೆ ಅದರಲ್ಲಿ ಅಷ್ಟು ದೊಡ್ಡ ಸಂಭ್ರಮಿಸುವಂಥ ವಿಚಾರ ಇಲ್ಲ. ಈ ದೃಷ್ಟಿಯಿಂದ ನಾನು ಸ್ವಲ್ಪ ಮಟ್ಟಿನ ಪ್ರಯತ್ನ ಪಟ್ಟದ್ದು ಉಂಟು.
0: ಈಗ ಕನ್ನಡ ಪ್ರಸಂಗದ ಹಾಗೆ ತುಳು ಪ್ರಸಂಗಗಳನ್ನು ಕೂಡ ನೀವು ಪ್ರತಿಪಾದಿಸಿಕೊಂಡು ಹೋದವರು, ತುಳುವಿನಲ್ಲಿ ಕೂಡ ಪ್ರಸಂಗಗಳನ್ನು ನೀವು ಬರೆದಿದ್ದೀರಿ. ಈ ತುಳು ಭಾಷೆಯಲ್ಲಿ ಯಕ್ಷಗಾನ ತುಂಬ ದೀರ್ಘವಾದಂಥ ಪರಂಪರೆ ಏನು ಹೊಂದಿಲ್ಲ, ಆದರೆ ಆ ಪರಂಪರೆಯನ್ನು ಮುಂದುವರಿಸಿದ ಒಬ್ಬ ಅಧ್ವರಿಯು ಕೂಡ ನೀವು ಅಂತ ನನಗೆ ಹೇಳಿಕೆ ಭಾಳ ಸಂತೋಷ ಆಗ್ತದೆ. ಈ ತುಳು ಯಕ್ಷಗಾನದ ಬಗ್ಗೆ ಈಗ ಸ್ಪಷ್ಟವಾದ ಒಂದು ಅಭಿಪ್ರಾಯ ಏನು ನಿಮ್ಮದು ಸರ್?
1: ತುಳುನಾಡು ಕನ್ನಡ ನಾಡಿನೊಳಗೆ ಇರುವಂಥದ್ದು, ತುಳು ಭಾಷೆ ಅದರದ್ದೇ ಆದಂತಹ ಒಂದು ವೈವಿಧ್ಯ ವೈಶಿಷ್ಟ್ಯ ಇರುವಂಥ ಭಾಷೆ. ಆದ್ದರಿಂದ ಆ ವಲಯದಲ್ಲಿ ಆ ಭಾಷೆಯಲ್ಲಿ ವಿವಿಧ ರೀತಿಯ ಸಾಹಿತ್ಯಿಕ ಸಾಧನೆಗಳನ್ನು ಮಾಡುವಂಥದ್ದು ಬಹಳ ಅಗತ್ಯ. ಅದು ಆ ದೃಷ್ಟಿಯಿಂದ ಕೆಲವೊಂದು ರಚನೆಗಳನ್ನು ನಾನು ಮಾಡಿದ್ದಿದೆ. ಆದರೆ ಮಹತ್ವದ ಒಂದು ಕೊಡುಗೆ ಅಂತ ಹೇಳಿದ್ದಾರೆ.
0: ಆ ನಂತರದ ಈಗ ಹಿಂದಿನ ಈಗ ಸಂಕಯ್ಯ ಭಾಗವತರು ಇರ್ಬೋದು, ಬಡಕಬೈಲು ಪರಮೇಶ್ವರಾಯರು ಇರ್ಬೋದು, ಇವರೆಲ್ಲ ಬರೆದಂತಹ ಒಂದು ಪ್ರಸಂಗಗಳು ಅದು ಪೌರಾಣಿಕದ್ದೇ ಆದಂತಹ ಪ್ರಸಂಗಗಳು. ಅದನ್ನು ಬಹುಶಃ ಹೆಚ್ಚು ಮೇಳಗಳು ಆಡಿದ್ದು ನಾನು ಗಮನಿಸಲಿಲ್ಲ. ಆದರೆ ಕೆಲವು ಮೇಳಗಳು ತುಳು ಪ್ರಸಂಗಗಳಿಗಾಗಿಯೇ ಆಡುವಂತಹ ಮೇಳಗಳು ನಮ್ಮಲ್ಲಿ ಬೆಳೆದು ಬಂತು. ಹೊಸ ಹೊಸ ಪ್ರಸಂಗಗಳನ್ನು ಕೂಡ ಆಡ್ತಾ ಬಂದರು. ಈಗ ಪೌರಾಣಿಕ ಮಾದರಿಗಳನ್ನು ಬಿಟ್ಟು ಸಾಮಾಜಿಕವಾದ ಕಥೆಗಳು ಜನಪದೀಯವಾದ ಕಥೆಗಳನ್ನು ಕೂಡ ತಗೊಂಡು ಅದು ಬೆಳ್ಕೊಂಡು ಬಂತು. ತುಳು ಭಾಷೆಯ ದೃಷ್ಟಿಯಿಂದ ಭಾಳ ಒಳ್ಳೆಯ ಒಂದು ಬೆಳವಣಿಗೆ ಕೂಡ ಹೌದು. ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮ್ಮ ಒಂದು ಪ್ರಾಮಾಣಿಕವಾದ ಅನಿಸಿಕೆ ಏನು?
1: ಅಲ್ಲ, ಯಾವುದೇ ಭಾಷೆಯಲ್ಲಿ ಪ್ರಾಮಾಣಿಕವಾದಂತಹ ಸಾಹಿತ್ಯಿಕ ಪ್ರಯತ್ನಗಳು ನಡೆಯುವಂಥದ್ದು ಅಗತ್ಯ. ಆದರೆ ಯಾವುದಕ್ಕೂ ಒಂದು ನಿರ್ದಿಷ್ಟವಾದಂತಹ ಒಂದು ಸ್ವರೂಪ ಬೇಕಾಗ್ತದೆ, ಚೌಕಟ್ಟು ಬೇಕು. ಅದು ಇಲ್ಲದೆ ಉದ್ದಕ್ಕೆ ಬರ್ಕೊಂಡು ಹೋದರೆ ಅದು ಅಷ್ಟು ಮನಸ್ಸಿಗೆ ತಟ್ಟುವುದಿಲ್ಲ.
0: ಒಂದು ಪ್ರದರ್ಶನಕ್ಕಾಗಿಯೇ ಬರೆದ್ರೆ ಅಥವಾ ಅಷ್ಟರಿಂದಲೇ ಜನ ಸಿಳ್ಳೆ ಹೊಡಿತಾರೆ ಚಪ್ಪಾಳೆ ಹೊಡಿತಾರೆ ಅಂತ ಹೇಳಿ ಹಾಸ್ಯ ಪ್ರಧಾನ ಇಟ್ಟುಕೊಂಡು ಮಾಡಿದ್ದು ಅದು ಶಾಶ್ವತವಾಗಿ ರಂಗದಲ್ಲಿ ಬಾಳುತ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ
1: ಖಂಡಿತ ಬರುವುದಿಲ್ಲ. ಆದ್ದರಿಂದ ಜನ ಚಪ್ಪಾಳೆ ಬಡಿಯುತ್ತಾರೆ, ಜನ ಮೆಚ್ಚುಗೆ ಸೂಚಿಸ್ತಾರೆ ಎಂಬುದೇ ಒಂದು ಮಾಪನ ಅಲ್ಲ. ಅದು ಆಳವಾದಂತಹ ಚಿರಕಾಲಿಕವಾದಂಥ ಒಂದು ಪ್ರಭಾವವನ್ನು ಜನಮಾನಸದಲ್ಲಿ ಬಿತ್ತಿದರೆ ಮಾತ್ರ ಅದರಿಂದ ಒಂದು ಪ್ರಯೋಜನ. ಈ ದೃಷ್ಟಿಯಿಂದ ನಾನು ಮಾಡಿದ ಪ್ರಯತ್ನಗಳು ವಿಶೇಷ ಅಂತ ಅಲ್ಲದಿದ್ದರೂ ಕೂಡ ನಾನು ಪ್ರಾಮಾಣಿಕವಾಗಿ ಆ ದಿಶೆಯಲ್ಲಿ ಒಂದಿಷ್ಟು ಪ್ರಯತ್ನ ಮಾಡಿದ್ದು ಉಂಟು ಅಂತ ಹೇಳಬಹುದಷ್ಟೇ.
0: ಈಗ ಯಕ್ಷಗಾನದಲ್ಲಿ ಟೆಂಟ್ ಮೇಲಗಳು ಬೇರೆ, ಬಯಲಾಟದ ಮೇಲಗಳು ಬೇರೆ. ಒಂದು ಕಾಲಕ್ಕೆ ಟೆಂಟ್ ಮೇಲಗಳು ತುಂಬ ಇತ್ತು, ಈಗ ಟೆಂಟ್ ಮೇಲಗಳು ಕಮ್ಮಿ ಆಗಿದೆ, ಬಯಲಾಟಗಳ ಮೇಳಗಳು ಬಂದಿವೆ. ಆಮೇಲೆ ಪ್ರಸಂಗಗಳ ಒಂದು ಆಯ್ಕೆಯಲ್ಲಿ ಕೂಡ ಒಂದು ರಾತ್ರಿಯಲ್ಲಿ ಮೂರ್ನಾಲ್ಕು ಪ್ರಸಂಗಗಳನ್ನು ಆಡುವಂಥ ಒಂದು ಪದ್ಧತಿ ಕೂಡ ಬಂತು. ಇದರಿಂದ ಒಬ್ಬ ಪ್ರಸಂಗಕರ್ತನಾದವನಿಗೆ ಅವನ ಒಂದು ಪ್ರಸಂಗದಲ್ಲಿರುವಂಥ ಪದ್ಯಗಳು ಅದರ ಜೀವ ನಾಡಿಯಾದಂಥ ಕೆಲವು ಪದ್ಯಗಳು ಕೂಡ ಇರ್ತವೆ. ಅದನ್ನು ಬಿಟ್ಟು ಕೇವಲ ಒಂದು ಪ್ರದರ್ಶನಕ್ಕೆ ಬೇಕಾಗಿ ಎಡಿಟಿಂಗ್ ಮಾಡಿಕೊಂಡು ಹೋಗುವಂಥ ಒಂದು ಪ್ರವೃತ್ತಿ ಕೂಡ ಬಂದಿದೆ. ಇದರಿಂದ ಒಬ್ಬ ಪ್ರಸಂಗಕರ್ತನ ಪರಿಶ್ರಮಕ್ಕೆ ಸರಿಯಾದ ನ್ಯಾಯ ಸಿಗುವುದಿಲ್ಲ ಅಂತ ಅನಿಸಿದರೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಅದ್ರ ಬಗ್ಗೆ?
1: ನೀವು ಹೇಳಿದ್ದು ಅದು ನಿಜ. ಅದು ಯಾಕಂದರೆ ಪ್ರಸಂಗಕರ್ತನ ಒಂದು ನ್ಯಾಯವಂತ ಪರಿಶ್ರಮಕ್ಕೆ ಸರಿಯಾದಂಥ ಒಂದು ಪರಿಣಾಮ ಅಥವಾ ಪ್ರಯೋಜನ ಅದು ಉಂಟಾಗದಿದ್ದರೆ ಅದರಿಂದ ವಿಶೇಷ ಪ್ರಯೋಜನ ಅಂತ ಇಲ್ಲ. ಹಾಗಾಗಿ ತುಳು ಪ್ರಸಂಗವೇ ಇರಲಿ, ಕನ್ನಡ ಪ್ರಸಂಗವೇ ಇರಲಿ, ಅವುಗಳ ಆ ಕಥಾ ಭಿತ್ತಿಯಲ್ಲಿ ಒಂದು ನಿರ್ದಿಷ್ಟವಾದ ಆರೋಹಣ ಒಂದು ಅವರೋಹಣ ಇದ್ದು ಕತೆ ನಮ್ಮ ಮನಸ್ಸಿನ ಭಿತ್ತಿಯಲ್ಲಿ ಶಾಶ್ವತವಾದಂಥ ಪರಿಣಾಮ ಉಂಟು ಮಾಡುವಂಥ ರೀತಿಯಲ್ಲಿ ಇರಬೇಕು ಅಂತ ನನ್ನ ಅನಿಸಿಕೆ.
0: ಈಗ ತೆಂಕುತಿಟ್ಟಿನ ಹೆಚ್ಚಿನ ಮೇಳಗಳು ನಿಮ್ಮ ಪ್ರಸಂಗಗಳೆಲ್ಲ ಆಡಿವೆ. ಬಡಗುದಿಟ್ಟಿನಲ್ಲಿಯೂ ಕೂಡ ಒಂದೆರಡು ಪ್ರಸಂಗಗಳನ್ನು ಆಡಿದ್ದಾರೆ, ಈಗಲೂ ಕೂಡ ಕೆಲವು ಆಡ್ತಾ ಇದ್ದಾರೆ. ಆದರೆ ಹೆಚ್ಚು ಪ್ರಸಂಗಗಳನ್ನು ಧರ್ಮಸ್ಥಳ ಮೇಳಕ್ಕಾಗಿಯೇ ನೀವು ಬರೆದುಕೊಟ್ರಿ, ಇದಕ್ಕೆ ಏನು ಕಾರಣ?
1: ಅದಕ್ಕೆ ನಿರ್ದಿಷ್ಟವಾದ ಕಾರಣ ಅಂತ ಹೇಳಲಿಕ್ಕೆ ಕಷ್ಟ. ಆದರೂ ಆ ಕಾಲದಲ್ಲಿ ಧರ್ಮಸ್ಥಳ ಮೇಳದಲ್ಲಿ ಸಾಕಷ್ಟು ಶ್ರೇಷ್ಠ ಕಲಾವಿದರು ಇರ್ತಾಯಿದ್ರು. ಅವರು ನನ್ನ ಪ್ರಸಂಗ ಇರಲಿ ಯಾರದೇ ಇರಲಿ ಅವುಗಳ ಜೀವನಾಡಿಯನ್ನು ಅವುಗಳ ಮಹತ್ವವನ್ನು ಸ್ವಲ್ಪ ಸರಿಯಾಗಿ ಗ್ರಹಿಸಿ ಅದಕ್ಕೆ ಕೆಲಸ ಮಾಡಿ ಅವರು ಅದನ್ನು ಮೆರೆಯಿಸಿದ್ದು ನನಗಂತೂ ತುಂಬ ಸಂತೋಷದ ಮಾತು.
0: ಈಗ ನೀವು ಬರೆದಂತಹ ಕಾಯಕಲ್ಪ ಪ್ರಸಂಗ ಇರಬಹುದು, ಸಹಸ್ರ ಕವಚ ಮೋಕ್ಷ ಇರಬಹುದು, ಹೀಗೆ ಬೇರೆ ಬೇರೆ ಸುಮಾರು ಒಂದು 10-15 ಪ್ರಸಂಗಗಳು ಸಂಪುಟ ಕೂಡ ಬಂದಿದೆ. ಹೆಚ್ಚಿನ ಪ್ರಸಂಗಗಳೆಲ್ಲ ಧರ್ಮಸ್ಥಳ ಮೇಳದ ಕಲಾವಿದರು ಆಡಿದ್ದಾರೆ. ಅದರಲ್ಲಿ ಕೆಲವು ನಿರ್ದಿಷ್ಟವಾದ ಪಾತ್ರಗಳು ಇಂಥದ್ದೇ ಒಬ್ಬ ಕಲಾವಿದ ಆದರೆ ಒಳ್ಳೆಯದು ಎನ್ನುವಂಥದ್ದು ನಮಗೂ ಕೂಡ ಅನ್ನಿಸಿ ಎಷ್ಟು ಸರಿಯಾದ ಕಲಾವಿದರಿಗೆ ಅದು ಹಂಚಿ ಹೋಗಿದೆ ಅಂತ ಕೂಡ ಒಂದು ಸಲ ಆಶ್ಚರ್ಯ ಆಗ್ತದೆ. ಈಗ ನೀವು ಪ್ರಸಂಗ ಬರೆಯುವಾಗ ಕಲಾವಿದರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಏನಾದರೂ ಬರೆದದ್ದು ಉಂಟಾ?
1: ಹೆಚ್ಚಿನ ಪಕ್ಷ ಹಾಗೆ ಬರೀಲಿಲ್ಲ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಪಾತ್ರಗಳು ಇಂಥವರೇ ಮಾಡಿದರೆ ಅದು ಮೆರೆಯುವುದಕ್ಕೆ ಅನುಕೂಲ ಅಂತ ಗ್ರಹಿಸಿದ್ದುಂಟು, ಇಲ್ಲಾಂತಲ್ಲ. ಚಾರ್ವಾಕ ಪಾತ್ರ ಒಂದು ಉಂಟು ಸುಬ್ರಹ್ಮಣ್ಯದಲ್ಲಿ, ಅದನ್ನು ನಿರ್ದಿಷ್ಟ ಇಂಥ ಕಲಾವಿದರೆ ಮಾಡಿದರೆ ಒಳ್ಳೆಯದು ಅಂತ ಮನಸ್ಸಿಗೆ ಕಂಡದ್ದು ಉಂಟು, ಇಲ್ಲಾಂತಲ್ಲ.
0: ಈಗ ಅದೇ ನಾನು ಸಂದೇಶದ ಬಗ್ಗೆ ಹೇಳಿದೆ. ಈಗ ಕಾಯಕಲ್ಪದಲ್ಲಿ ಕೂಡ ಒಂದು ರೀತಿಯ ಹೊಸ ವಿಚಾರಗಳನ್ನು ನೀವು ಕೊಟ್ಟಿದ್ದೀರಿ. ಈಗ ಸಹಸ್ರ ಕವಚ ಮೋಕ್ಷದಲ್ಲಿಯೂ ಕೂಡ ಕೆಲವು ಸಂದೇಶಗಳು ವರ್ತಮಾನಕ್ಕೆ ಅನ್ವಯಿಸಿಕೊಂಡು ನೀವು ಅದರಲ್ಲಿ ಬರೆದಿದ್ದೀರಿ. ಈಗ ತ್ರಿಪುರ ಮಂಥನದಲ್ಲಿ ಚಾರ್ವಾಕನ ಪ್ರಕರಣದ ಬಗ್ಗೆ ನೀವು ಹೇಳಿದ್ದೀರಿ. ಬಹುಶಃ ಇಂಥದ್ದೆಲ್ಲ ವಿಚಾರಗಳನ್ನು ಸಶಕ್ತವಾಗಿ ಕಲಾವಿದರು ಜನರಿಗೆ ತಿಳಿಯಪಡಿಸಿದ್ದಾರೆ ಅಥವಾ ನಿಮಗೆ ಸಮಾಧಾನವಾದ ರೀತಿಯಲ್ಲಿ ಆಗಿದೆ ಅದು ಅಂತ ಅನ್ನಿಸ್ತದ?
1: ನನ್ನ ದೃಷ್ಟಿಯಲ್ಲಿ ಹೆಚ್ಚಿನ ಕಲಾವಿದರು ನ್ಯಾಯವನ್ನು ಒದಗಿಸಿದ್ದಾರೆ ಅಂತ ಹೇಳ್ಬೋದು. ಅವರು ಅದರ ಸತ್ವ ಅಥವಾ ಸಂದೇಶ ಅದನ್ನು ಗ್ರಹಿಸಿ ಕೆಲಸ ಮಾಡಿ ಮೆರೆಯಿಸಿದ್ದಾರೆ ಅಂತ ನನಗೆ ಕಾಣ್ತದೆ. ಆ ದೃಷ್ಟಿಯಿಂದ ನಾನು ಸುದೈವಿ ಅಂತ ಹೇಳಬೇಕಾಗ್ತದೆ.
2: ಅಪ್ಪ ನನ್ನ ಮಗಳೇ ಸುಕನ್ಯಾ
3: ವಂದಿಸಿಕೊಳ್ತಾ ಇದ್ದೇನೆ.
2: ಎದ್ದೇಳು
3: ಅಪ್ಪ. ನೀವು ಇಂದ್ರೋತ್ಸವವನ್ನು ಆಚರಿಸಿಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಎಲ್ಲರಿಗೂ ಅಪ್ಪಣೆಯನ್ನು ಕೊಡಿಸಿದ್ರಿ.
2: ಹೌದಮ್ಮ,
3: ಎಲ್ಲರೂ ಆ ಸಂತೋಷದಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಉದ್ದೇಶದಿಂದ ಸಿದ್ಧರಾಗಿಯೇ ಇದ್ದಾರೆ.
2: ಸರಿ
3: ಅಪ್ಪ. ಹಾಗಿರುವಾಗ ನಿಮ್ಮ ಮಗಳು ನಾನು ಈ ಸಂದರ್ಭದಲ್ಲಿ ನನ್ನ ಮನಸ್ಸಿನ ಆಸೆ ನಿಮ್ಮಲ್ಲಿ ಹೇಳಿಕೊಂಡ್ರೆ ನೀವು ಈಡೇರಿಸಿ ಕೊಡ್ತೀರಲ್ಲ ಅಪ್ಪಯ್ಯ.
2: ಛೇ ಛೇ, ಇದ್ದವಳು ಒಬ್ಬಳು, ಯಾವುದನ್ನು ಇದುವರೆಗೆ ಇಲ್ಲ ಅಂತ ಹೇಳಿದ್ದೇನೆ ನಾನು. ಹೇಳು ಕೇಳು, ನಿನಗೆ ಏನಾಗಿದ್ರೆ
3: ಕೇಳಿಕೊಳ್ಳಲೇ.

0: ಇನ್ನೊಂದು ಈಗ ಯಕ್ಷಗಾನಕ್ಕೆ ಸಂಬಂಧಪಟ್ಟಾಗಿ ನಾವು ನೋಡಿದ್ರೆ ಈ ಹರಿಕೆ ಬಯಲಾಟ ಮೇಳಗಳು ಬಹಳ ಮೊದಲಿಂದಲೇ ಬರ್ತಾ ಇರುವಂಥದ್ದು, ಈಗಲೂ ಕೂಡ ಜನ ಅದನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಆದರೆ ಅದು ಈಗ ಕಾಲಮಿತಿಗೇ ಬಂದಿದೆ ಕೆಲವು. ಆಮೇಲೆ ಅಬ್ಬರದ ಈ ಸುಡುಮದ್ದಿನ ಒಂದು ಪ್ರದರ್ಶನಗಳು, ಬೇರೆ ಬೇರೆ ರೀತಿಯ ವೈಭವೀಕರಣಗಳು ಇತ್ಯಾದಿಗಳು ಕೂಡ ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾ ಇದೆ. ಈಗ ಇದರ ಬಗ್ಗೆ ಏನು ಅನಿಸ್ತದೆ ನಿಮಗೆ?
1: ನಿಜವಾಗಿ ಒಂದು ಕಲಾ ಪ್ರಕಾರಕ್ಕೆ ಸಂಬಂಧಿಸಿ ಅನವಶ್ಯಕವಾದಂಥ ವಿಜೃಂಭಣೆ, ಅನವಶ್ಯಕವಾದಂಥ ಶಬ್ದ ಆಡಂಬರ ಇದೆಲ್ಲ ನಿರರ್ಥಕ ಅಂತ ಅನ್ನಿಸ್ತದೆ ನನಗೆ. ಯಾಕಂದರೆ ಒಂದು ನಿರ್ದಿಷ್ಟವಾದಂಥ ಕಲಾ ಪ್ರಕಾರಕ್ಕೆ ಒಂದು ಬಗೆಯ ಶಾಂತ ವಾತಾವರಣ ಬೇಕಾಗುತ್ತದೆ. ಕೇವಲ ಗುಲ್ಲು ಗಲಾಟೆ ಆ ರೀತಿ ಆದರೆ ಅದು ಈ ಸಕ್ಕೋಟ್ ಸಮಾನ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಮನಸ್ಸಿಗೆ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದಾಗುತ್ತದೆ ಅಂತ ನನಗೆ ಅನ್ನಿಸ್ತದೆ.
0: ಈಗ ಮತ್ತೆ ನಾವು ಹಿಂದಕ್ಕೆ ಬರುದಿದ್ರೆ ಸರ್, ಈಗ ನೀವು ವೃತ್ತಿಯಲ್ಲಿರುವಾಗ ಒಂದು ವೃತ್ತಿಯ ಒತ್ತಡ ಇರ್ತದೆ ಒಂದು ಕಡೆ, ಮತ್ತೆ ಮನೆಯನ್ನು ಬಿಟ್ಟು ನೀವು ಪುತ್ತೂರಿನಲ್ಲೇ ತುಂಬಾ ಕಾಲ ನಿಮ್ಮ ಒಂದು ವಾಸ್ತವ್ಯ ಮಾಡಿಕೊಂಡು ಇದ್ದವರು, ಕುಟುಂಬವನ್ನು ಬಿಟ್ಟು ಕೂಡ ಇದ್ಕೊಂಡವರು, ಆಗ ಏಕಾಂತಗಳು ನಿಮಗೆ ಹೆಚ್ಚು ಸಿಗ್ತಾ ಇತ್ತು ಬರವಣಿಗೆಗೆ ಸಂಬಂಧಪಟ್ಟ ಹಾಗೆ. ಆದರೆ ವೃತ್ತಿಯ ಒತ್ತಡದಿಂದ ಅದು ಪೂರ್ತಿ ಸಾಧ್ಯ ಆಗ್ತಾ ಇತ್ತೋ ಇಲ್ಲವಂತರೂ ನನಗೆ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ನಿವೃತ್ತಿಯ ಬಳಿಕ ನೀವು ಸ್ವತಂತ್ರರಾದ್ರಿ, ನೀವು ಈಗ ಸಂದರ್ಶಕ ಪ್ರಾಧ್ಯಾಪಕರಾಗಿ ಯೂನಿವರ್ಸಿಟಿಗೆಲ್ಲ ಹೋಗ್ತಾ ಇದ್ದೀರಿ, ಅನೇಕ ಜನರಿಗೆ ಮಾರ್ಗದರ್ಶನ ಕೂಡ ಮಾಡ್ತಾ ಇದ್ದೀರಿ. ನಿಮ್ಮ ಈ ಸಾಹಿತ್ಯಿಕವಾದ ಬೆಳವಣಿಗೆಗೆ ಹೆಚ್ಚು ಅವಕಾಶಗಳು ಅದಕ್ಕೆ ಮೊದಲು ಸಿಕ್ಕಿದ್ದು ಆಮೇಲೆ ಹೇಗೆ?
1: ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ತಕ್ಕ ಮಟ್ಟಿಗೆ ಮೊದಲಿಂದಲೂ ನನಗೆ ಅಂಥ ಸಂದರ್ಭಗಳಿತ್ತು. ಒಂದು ಮಾತುಂಟಲ್ಲ, ಹತ್ತೂರು ಬಿಟ್ಟರು ಪುತ್ತೂರು ಬಿಡ ಅಂತ. ಪುತ್ತೂರು ನನಗೆ ಇಷ್ಟವಂತ ಊರೇ ಹೌದು. ಆದರೆ ನಾನು ಅಲ್ಲಿ ಸಂಸಾರದಿಂದ ಸ್ವಲ್ಪ ದೂರ ಇದ್ದು ನನ್ನ ಪಾಡಿಗೆ ಇದ್ದು ಕೆಲಸ ಮಾಡ್ತಾ ಇದ್ದೆ. ವಾರಕ್ಕೊಮ್ಮೆ ಮನೆಗೆ ಬರುವಂಥ ಒಂದು ಅಭ್ಯಾಸ ಇಟ್ಟುಕೊಂಡಿದ್ದೆ. ಅದನ್ನು ತಮಾಸೆಗೆ ಸತಿ ಸಪ್ತಮಿ ಅಂತ ಕರೆದಿದ್ದೆ.
0: ನಿಮ್ಮ ಶ್ರೀಮತಿಯವರು ಕೂಡ ಕೆಲಸ ಮಾಡ್ತಿದ್ರು ಆಗ, ಹಾಗಾಗಿ ವಾರಕ್ಕೊಂದು ಸಲ ಬರುವಾಗ ಅವರಿಗೂ ಬಹುಶಃ ಬಿಡು ಇರ್ತಿತ್ತು ಒಂದೆರಡು ದಿವಸ ಅಲ್ವಾ? ಮಕ್ಕಳು ಚಿಕ್ಕವರು, ಈ ಮಕ್ಕಳ ಪಾಲನೆ ಪೋಷಣೆ ಎಲ್ಲ ಹೇಗಿತ್ತಾಗ?
1: ಅದನ್ನು ಅವರು ನೋಡಿಕೊಳ್ತಾ ಇದ್ರು, ಮನೆಯಲ್ಲಿ ಜನ ಇದ್ರು, ಆ ಮಟ್ಟಿಗೆ ಏನು ತೊಂದರೆ ಇಲ್ಲ.
0: ಕುಟುಂಬದ ಬಗ್ಗೆ ಸ್ವಲ್ಪ ಹೇಳಿ ಸರ್, ಹಿಂದೆ ನಿಮ್ಮ ಬಾಲ್ಯ ಆಮೇಲೆ ಅದು ಬೆಳೆದುಕೊಂಡಂತಹ ರೀತಿ.
1: ಬಾಲ್ಯ ವಿಶೇಷವಾಗಿ ಬೇರೆಯವರ ಬಾಲ್ಯಕ್ಕಿಂತ ಭಿನ್ನವಾದ್ದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಡುಕ ಎಂಬಲ್ಲಿ ನಮ್ಮ ಮನೆ ಇದ್ದದ್ದು, ಅಲ್ಲಿ ಅಡುಕ ಭಂಡಾರ ಮನೆ ಅಂತ ಉಂಟು. ಅದು ನಿರ್ದಿಷ್ಟವಾದಂಥ ಒಂದು ಗೌರವಾರ್ಹವಾದಂತಹ ಒಂದು ಮನೆ, ಅಲ್ಲಿ ಬಾಲ್ಯವನ್ನು ಕಳೆದದ್ದು.
0: ಯಾರೆಲ್ಲ ಇದ್ರು ನಿಮ್ಮ ಈಗ ಅಣ್ಣ ತಂಗಿ ಅಕ್ಕ ತಂಗಿ ತಮ್ಮ ಹೀಗೆಲ್ಲ?
1: ನನಗೆ ಅಕ್ಕ ಒಬ್ಬರು ಇದ್ದರು, ಕಮಲ ಅಂಥೇಳಿ. ಅವರು ಸ್ವಲ್ಪ ಬೇಗನೆ ತೀರಿ ಹೋದರು, ಬೇರೆ ಯಾರು ನಿಕಟ ಸಂಬಂಧಿಗಳು ಅಂತ ಇರಲಿಲ್ಲ.
0: ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯ್ತು? ಈಗ ಆರಂಭದಲ್ಲಿ ಕೋಟೆಕಾರ್ನಲ್ಲಿ ಆದದ್ದು ಕಾಣ್ತದೆ.
1: ಆರಂಭದಲ್ಲಿ ಸ್ಟೆಲ್ಲಾ ಮೇರಿಸ್ ಕಾನ್ವೆಂಟ್ ಉಂಟಲ್ಲ, ಅಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಆಯಿತು. ಆಮೇಲೆ ಆನಂದಾಶ್ರಮ ಹೈಸ್ಕೂಲ್ನಲ್ಲಿ, ಅಲ್ಲಿಯ ಪ್ರಥಮ ತಂಡದ ವಿದ್ಯಾರ್ಥಿಗಳಲ್ಲಿ ನಾನು ಒಬ್ಬ. 1946 ಆನಂದಾಶ್ರಮ ಹೈಸ್ಕೂಲ್ ಪ್ರಾರಂಭವಾದ ಆ ಸನ್ನಿವೇಶದಲ್ಲಿ ನಾನು ಕೂಡ ಒಬ್ಬ ಸ್ಟೂಡೆಂಟ್ ಆಗಿ ಸೇರ್ಪಡೆಗೊಂಡೆ.
0: ಹೈಸ್ಕೂಲ್ ಆಯ್ತು, ಆಮೇಲೆ ಪದವಿ ಶಿಕ್ಷಣ?
1: ಅದು ಎಲ್ಎಸ್ಎಸ್ ಕಾಲೇಜಿನಲ್ಲಿ ಪದವಿ ವಿದ್ಯಾಭ್ಯಾಸ ಆಯಿತು. ಮತ್ತೆ ಡಾಕ್ಟ್ರೇಟ್ ಪದವಿ ಅದು ಯೂನಿವರ್ಸಿಟಿಯವರು ದಯಪಾಲಿಸಿದ್ದು.
0: ಮಂಗಳೂರು ಯೂನಿವರ್ಸಿಟಿ?
1: ಹೌದು, ನಾನೇನು ಅದಕ್ಕೆ ಪ್ರಯತ್ನವೂ ಪಡಲಿಲ್ಲ. ಆ ಮಹತ್ವಾಕಾಂಕ್ಷೆಯು ನನಗೆ ಇರಲಿಲ್ಲ, ಅದು ಅದರ ಪಾಡಿಗೆ ಬಂತು.
0: ಈಗ ಇದರ ಒಟ್ಟಿಗೆ ಈಗ ನೀವು ಮಾಡಿದ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸನ್ಮಾನಗಳು, ಗೌರವಗಳು ಇತ್ಯಾದಿಗಳು ನಿಮಗೆ ಬಂದಿವೆ. ಅದು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬಂದಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ ಬಂದಿದೆ, ರಾಜ್ಯೋತ್ಸವ ಪ್ರಶಸ್ತಿ ಬಂತು, ನೀವು ಹೇಳಿದಾಗೆ ಗೌರವ ಡಾಕ್ಟ್ರೇಟು ಬಂತು, ಆಮೇಲೆ ಸಣ್ಣ ಪುಟ್ಟ ಬೇರೆ ಬೇರೆ, ಈಗ ಇತ್ತೀಚೆಗೆ ಶಿವರಾಮ ಕಾರಂತ ಪ್ರಶಸ್ತಿಯನ್ನು ಕೂಡ ಕೊಟ್ಟರು. ಹೀಗೆ ಬಹುಶಃ ನಮಗೆ ನೆನಪಿಗೆ ಬಾರದಂಥ, ಬಹುಶಃ ನೀವು ಕೂಡ ನೆನಪಿಟ್ಟುಕೊಳ್ಳಲಾಗದಷ್ಟು ಗೌರವಗಳು ಸನ್ಮಾನಗಳು ಎಲ್ಲ ಬಂದಿವೆ ನಿಮಗೆ. ಈಗ ಅದರ ಬಗ್ಗೆ ನಿಮಗೆ ಏನು ಅನ್ನಿಸ್ತದೆ, ನೀವು ನೆನಪಿಟ್ಟುಕೊಳ್ಬಹುದಾದಂಥ ವಿಚಾರಗಳು ಏನು?
1: ಈಗ ಒಂದು ನ್ಯಾಯವಾದ ಪ್ರಾಮಾಣಿಕವಾದಂಥ ದುಡಿಮೆಗೆ ತಕ್ಕ ಒಂದು ಪ್ರತಿಫಲ ವಿವಿಧ ರೂಪದಲ್ಲಿ ಬಂದಾಗ ಸಹಜವಾಗಿ ಒಂದು ಮನಸ್ಸಿಗೆ ಸಮಾಧಾನ, ಸಂತೋಷ, ಸಂಭ್ರಮ ಎಲ್ಲಾಗುವಂಥದ್ದು ಸ್ವಾಭಾವಿಕ. ಈ ದೃಷ್ಟಿಯಿಂದ ನನ್ನ ಪಾಡಿಗೆ ಕೆಲವೊಂದು ಪ್ರಶಸ್ತಿಗಳು ಬಂದದ್ದು ಹೌದು. ಅಮೃತ ವರ್ಷ್ಯ ಎಂಬ ಒಂದು ಕೃತಿಯಲ್ಲಿ ಅವುಗಳ ವಿವರಗಳೆಲ್ಲ ಉಂಟು. ಅನೇಕ ಪ್ರಶಸ್ತಿಗಳು ಬಂದದ್ದು ಹೌದು. ಆದರೆ ಆ ಪ್ರಶಸ್ತಿಗಳ ಬಗ್ಗೆ ನನಗೆ ತೀರ ಒಂದು ಅಧಿಕವಾದಂಥ ಒಂದು ಮೋಹ ಅಂತ ಹಾಗೇನಿಲ್ಲ. ಯಾರು ಕೂಡ ಸಾಧನೆ ಮಾಡಿದರೆ ಈ ಒಂದು ಸಂದರ್ಭವನ್ನು ಪಡೆಯುವುದು ಅಂತ ನನಗೆ ಕಾಣ್ತದೆ.
0: ಗೌರವಗಳು ಸನ್ಮಾನಗಳು ಅದರಷ್ಟಕ್ಕೆ ಬರಬೇಕು, ಆದರೆ ಹಿಂದೆ ಹೋಗಿ ಪಡ್ಕೊಳ್ಳುವಲ್ಲಿ ಬಹುಶಃ ನೀವು ಆಸಕ್ತರು ಖಂಡಿತ ಅಲ್ಲ. ಹಾಗಾಗಿ ನಿಮ್ಮನ್ನು ಅನುಸರಿಸಿಕೊಂಡೇ ಅರಸಿಕೊಂಡೇ ತುಂಬ ಗೌರವಗಳು ಬಂದಿವೆ. ಅದು ಆ ಪ್ರಶಸ್ತಿಗೂ ಕೂಡ ಒಂದು ಧನ್ಯತೆ ಅಂತ ನಮಗೆಲ್ಲ ಅನ್ನಿಸುವಂಥದ್ದು. ಸಾರ್ವಜನಿಕವಾದಂಥ ಸನ್ಮಾನ ಆಗಿದೆ, ನಿಮಗೆ ಅಭಿನಂದನಾ ಗ್ರಂಥ ಸಮರ್ಪಣೆ ಆಗಿದೆ. ಬಹುಶಃ ಎಲ್ಲ ರೀತಿಯ ಗೌರವಗಳನ್ನು ಒಬ್ಬ ವಿದ್ವಾಂಸರಾಗಿ ಸಾಹಿತಿಯಾಗಿ ನೀವು ಪಡ್ಕೊಂಡಿದ್ದೀರಿ. ಬೇರೆ ಬೇರೆ ಸಮ್ಮೇಳನಗಳ ಅಧ್ಯಕ್ಷರಾಗಿ ಕೂಡ ನೀವು ಗೌರವ ತಗೊಂಡಿದ್ದೀರಿ. ಈಗ ಕನ್ನಡ ಸಾಹಿತ್ಯ ಸಮ್ಮೇಳನ ಇರ್ಬೋದು, ಅಖಿಲ ಭಾರತ ತುಳು ಸಮ್ಮೇಳನ ಇರ್ಬೋದು, ಯಕ್ಷಗಾನ ಸಮ್ಮೇಳನ ಇರ್ಬೋದು, ಈ ಸಮ್ಮೇಳನಗಳ ಬಗ್ಗೆ ಏನು ಅನ್ನಿಸ್ತದೆ ಸರ್ ನಿಮಗೆ?
1: ಸಮ್ಮೇಳನಗಳು ಕಾಲಕಾಲಕ್ಕೆ ಆಗುವಂಥದ್ದು ಅಗತ್ಯವೇ.

0: ಅದು ವಿಶೇಷ.
1: ಈಗ ಈ ಸಮ್ಮೇಳನಗಳಲ್ಲಿ, ಸಾಹಿತ್ಯ ಸಮ್ಮೇಳನದಲ್ಲಿ ಯಕ್ಷಗಾನಕ್ಕೆ ಹಿಂದೆ ಎಲ್ಲ ಸ್ಥಾನ ಸಿಗ್ತಾ ಇರಲಿಲ್ಲ. ಆದರೆ ಯಕ್ಷಗಾನ ಕೂಡ ಸಾಹಿತ್ಯದ ಬಹಳ ದೊಡ್ಡ ಕಣಜವೇ ಅಂತ ನಾವೆಲ್ಲ ಗೊತ್ತಿದ್ದವರು, ಅದನ್ನು ನೀವು ಹೇಳ್ತಾ ಕೂಡ ಬಂದವರು. ಆದರೆ ಆಮೇಲೆ ಅದಕ್ಕೆ ಸಾಹಿತಿಗಳ ಒಂದು ಒತ್ತಡದಿಂದಲ ಏನೋ ಯಕ್ಷಗಾನಕ್ಕೂ ಕೂಡ ಒಂದು ಪ್ರತ್ಯೇಕ ಗೋಷ್ಠಿ ಅಂತ ಎಲ್ಲ ಸಾಹಿತ್ಯ ಸಮ್ಮೇಳನ ಇಟ್ಟದನ್ನು ನಾವು ನೋಡಿದ್ದೇವೆ. ಯಕ್ಷಗಾನಕ್ಕಾಗಿಯೇ ಆದಂತಹ ಸಮ್ಮೇಳನಗಳು ಕೂಡ ಇದ್ದಾವೆ. ಈ ಒಂದು ಸಾಹಿತ್ಯದ ದೃಷ್ಟಿಯಿಂದ ಯಕ್ಷಗಾನ ಈಗ ದೊಡ್ಡ ಮಟ್ಟದ ಸಾಹಿತ್ಯ ಸಮ್ಮೇಳನಗಳಲ್ಲಿ ಒಂದು ಪ್ರವೇಶ ಪಡೆಯುವುದಕ್ಕೆ ತಡ ಆದದ್ದು, ಇದಕ್ಕೆ ನಮ್ಮವರು ಅದರ ಹಿಂದೆ ಹೋಗದೇ ಇದ್ದದ್ದು ಕಾರಣವೋ ಅಲ್ವಾ, ಯಕ್ಷಗಾನ ಆ ಸ್ಥಾನಕ್ಕೆ ಇರುವುದಕ್ಕೆ ಅರ್ಹತೆ ಇಲ್ಲ ಅಂತ ಅವರು ಭಾವಿಸಿದರು, ಹೇಗೆ?
0: ಅರ್ಹತೆ ಖಂಡಿತವಾಗಿಯೂ ಇದೆ, ಆದರೆ ನಮ್ಮ ಜನ ಅದರ ಹಿಂದೆ ಹೋಗಲಿಲ್ಲ ಎನ್ನುವುದು ಸರಿಯೇ. ಅದು ನ್ಯಾಯವಾದಂಥ ಒಂದು ಪ್ರವೃತ್ತಿಯ ಹಿಂದೆ ಪ್ರಯತ್ನ ಪಡುವಂಥದ್ದೇನು ತಪ್ಪೇನೂ ಅಲ್ಲ. ಒಂದು ಅನಾವಶ್ಯಕವಾಗಿ ಒಂದು ಗೀಳು ಅಂತ ಇದ್ದು ಆ ರೀತಿಯಾದ ಒಂದು ಪ್ರಯತ್ನ ಅಲ್ಲ. ಸಹಜವಾದಂಥ ರೀತಿಯಲ್ಲಿ ಆ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವುದು ಖಂಡಿತವಾಗಿಯೂ ಪ್ರಶಂಸನೀಯ ಅಂತ ಹೇಳ್ಬೋದು.
1: ಸರಿ, ಈಗ ತುಳು ಭಾಷೆಯ ಬಗ್ಗೆ ನಾವು ಮಾತಾಡುವಾಗ ಇವತ್ತಿಗೂ ಕೂಡ ನಮಗೆ ಒಂದು ಅಸಮಾಧಾನ ಇದೆ. ಅದು ಇನ್ನೂ ಕೂಡ ಸಂವಿಧಾನಿಕವಾದಂತಹ ಒಂದು ಮಾನ್ಯತೆಯನ್ನು ಪಡೀಲಿಲ್ಲ ಎನ್ನುವಂಥದ್ದು. ತುಳು ಅಕಾಡೆಮಿ ಆಯಿತು, ನೀವು ಕೂಡ ಅದರ ಹಿರಿಯ ಸದಸ್ಯರಾಗಿ ಕೆಲಸ ಮಾಡಿದವರು. ಬೇರೆ ಬೇರೆ ತುಳು ಸಂಘಟನೆಗಳಿದ್ದಾವೆ, ತುಳುಕೂಟ ಕೂಡಲ ಇದೆ, ಆಮೇಲೆ ಯೂನಿವರ್ಸಿಟಿಯಲ್ಲಿ ಕೂಡ ತುಳುಪೀಠ ಎಲ್ಲ ಆಗಿದೆ. ಇಷ್ಟಾದರೂ ಕೂಡ ತುಳುವಿಗೆ ಮಾನ್ಯತೆ ಬರಲಿಲ್ಲ, ಅದು ಏನು ಕಾರಣ ಅಂತ ನಿಮಗೆ ಅನ್ನಿಸ್ತದೆ ಹೇಳಿ.
0: ಅದಕ್ಕೆ ನಿರ್ದಿಷ್ಟವಾದ ಕಾರಣ ಅಂತ ನನಗೆ ಏನು ಕಾಣುವುದಿಲ್ಲ. ಆದರೆ ನಮ್ಮ ಜನಗಳು ಅದರಲ್ಲಿ ಹೆಚ್ಚು ಪರಿಶ್ರಮಿಸಿ ಸ್ವಲ್ಪ ಒತ್ತಡವನ್ನು ಹೇರಿ ಆ ರೀತಿ ಅದಕ್ಕೆ ಮಾನ್ಯತೆ ಪ್ರಾಶಸ್ತ್ಯ ಬರುವ ಹಾಗೆ ಮಾಡಲಿಲ್ಲ ಎನ್ನುವುದು ಒಂದು ವ್ಯಥೆಯ ಸಂಗತಿ ಅಂತ ಹೇಳಬಹುದಾಗ್ತದೆ. ಇನ್ನಾದರೂ ಆ ರೀತಿಯ ಪ್ರಯತ್ನಗಳು ನಡೀಬೇಕಾಗ್ತದೆ.

ತುಳು ಭಾಷೆ ಭಾಳ ಪ್ರಾಚೀನವಾದದ್ದು, ಶಬ್ದ ಸಂಪತ್ತು ಸಾಹಿತ್ಯ ಸಂಪತ್ತು ಎಲ್ಲ ಇರುವಂಥದ್ದು. ಬೇಕಾದಷ್ಟು ನಮಗೆ ಹಿಂದಿನ ರಚನೆಗಳು ಕೂಡ ಸಿಕ್ಕಿವೆ. ಈಗ ತುಳುವಿಗೆ ಒಂದು ನಿರ್ದಿಷ್ಟವಾದ ಲಿಪಿ ಇಲ್ಲ ಅಂತ ಕೂಡ ಒಂದು ಮಾತುಂಟು. ಈಗ ಹಾಗಾಗಿ ಲಿಪಿಯ ಸಂಶೋಧನೆ ಆಗಿ ಹೊಸ ಹೊಸ

0: ಎಪಿ ಸಂಸದರುಗಳು ಹುಟ್ಟಿಕೊಂಡು ತುಳುವಿನಲ್ಲಿ ಈಗ ಕೆಲವು ಜನ ಅವರದೇ ಆದಂಥ ಲಿಪಿಗಳನ್ನು ಕೂಡ ನಮಗೆ ಪರಿಚಯ ಮಾಡಿದ್ದು ಕೂಡ ಉಂಟು. ಈಗ ಈ ಲಿಪಿಯ ಬಗ್ಗೆ ತುಳುವಿಗೆ ನಿರ್ದಿಷ್ಟವಾದ ಲಿಪಿ ಇತ್ತೋ, ಈಗ ನಾವು ಯಾವುದನ್ನು ತುಳು ಲಿಪಿ ಅಂತ ಸ್ವೀಕಾರ ಮಾಡಬಹುದು?
1: ಈ ಲಿಪಿಯ ಬಗ್ಗೆ ನಾವು ಯೋಚನೆ ಮಾಡುವಾಗ ಅನಾವಶ್ಯಕವಾಗಿ ಲಿಪಿ ಎನ್ನುವಂಥದ್ದನ್ನು ಹೇರಬಾರದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅದು ಅನಗತ್ಯ. ಲಿಪಿ ಮುಖ್ಯ ಅಲ್ಲ, ವಿಷಯ ಮುಖ್ಯ. ಹಾಗಾಗಿ ಲಿಪಿ ಇದ್ದರೆ ಇರ್ತದೆ, ಇಲ್ಲದಿದ್ದರೆ ಅದರಲ್ಲಿ ದೊಡ್ಡ ಒಂದು ಕೊರತೆ ಏನಿಲ್ಲ. ಒಂದು ವೇಳೆ ಇಲ್ಲ ಅಂತಾದರೂ ಕೊರತೆ ಏನಿಲ್ಲ.
0: ಈಗ ಅದೇ ಒಂದು ಲಿಪಿಯ ಕಾರಣದಿಂದ ಹಿಂದೆ ಉಳಿದದಲ್ಲ, ರಾಜಕೀಯ ಇಚ್ಛಾಶಕ್ತಿ ಇಲ್ಲದೇ ಇದ್ದದ್ದು ಕೂಡ ಕಾರಣ. ತುಳುವರು ಬೇರೆ ಬೇರೆ ಸ್ಥಾನಮಾನ ಹೊಂದಿದ್ರು ಕೂಡ ತುಳುವಿನ ಪ್ರಶ್ನೆ ಬಂದಾಗ ಅದಕ್ಕೆ ಮಾನ್ಯತೆ ಒದಗಿಸುವಲ್ಲಿ ಇಚ್ಛಾಶಕ್ತಿಯ ಕೊರತೆಯನ್ನು ನಾವು ಕಾಣುತ್ತೇವೆ. ಸರ್ಕಾರಗಳು ಆಶ್ವಾಸನೆ ಕೊಡ್ತವೆ ಅಷ್ಟೇ ಹೊರತು ಕಾರ್ಯರೂಪಕ್ಕೆ ಯಾವುದು ಕೂಡ ಬಂದದ್ದು ಇಲ್ಲ. ಈ ಒಂದು ಸಂದರ್ಭದಲ್ಲಿ ಬಹುಶಃ ಈಗಿನ ಒಂದು ಸಾಹಿತ್ಯದ ಒಂದು ಸ್ಥಿತಿಗತಿಯನ್ನು ನಾವು ಅವಲೋಕಿಸುವಾಗ ಕನ್ನಡ ಆಗಲಿ ತುಳು ಆಗಲಿ ಈ ಹೊಸಬರಿಂದ ಈ ಸಾಹಿತ್ಯದ ಕೃಷಿಯ ಒಂದು ಸಂದರ್ಭವನ್ನು ಗಮನಿಸಿದಾಗ ನಿಮ್ಮಂಥ ಹಿರಿಯರಿಗೆ ಏನು ಕಾಣುತ್ತದೆ ಈಗಿನ ಒಂದು ಸಾಹಿತ್ಯಿಕವಾದ ಚಟುವಟಿಕೆಯನ್ನು ನೋಡುವಾಗ?
1: ಹೊಸಬರಲ್ಲಿ ಅನೇಕರು ಉತ್ಸಾಹಿ ತರುಣರು ಇದ್ದಾರೆ, ತರುಣ ತರುಣಿಯರು ಇದ್ದಾರೆ, ಇಲ್ಲಂತಲ್ಲ. ಆದರೆ ಯಾವುದೇ ಒಂದು ಸಾಂಸ್ಕೃತಿಕವಾದಂಥ ವಿಚಾರದಲ್ಲಿ ಆಳವಾದ ಪರಿಶ್ರಮವನ್ನು ಹೊಂದಿ ಅದರಲ್ಲಿ ಆ ಕ್ಷೇತ್ರದಲ್ಲಿ ದುಡಿಮೆ ಮಾಡುವಂಥದ್ದು ಬಹಳ ಅಗತ್ಯ. ಈ ದೃಷ್ಟಿಯಿಂದ ನಮ್ಮ ಹೊಸಬರು ಕೆಲಸ ಮಾಡಬೇಕು ಅಂತ ನನ್ನ ಒಂದು ನಮ್ರ ಸೂಚನೆ.
0: ಸರ್, ಈಗ ಸಾಮಾನ್ಯವಾಗಿ ನೀವು ಕಲಿತಾ ಇದ್ದಾಗ ನಿಮ್ಮ ಗುರುಗಳ ಬಗ್ಗೆ ಎಲ್ಲ ನೀವು ಹೇಳಿದ್ದೀರಿ, ಈಗ ನಿಮ್ಮಿಂದ ಪ್ರಭಾವಿತರಾದಂತಹ ಶಿಷ್ಯರು ಕೂಡ ಇದ್ದಾರೆ ತುಂಬ, ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದವರು ಕೂಡ ಇದ್ದಾರೆ. ಈಗ ನಿಮ್ಮಿಂದ ಬಹುಶಃ ಒಂದು ನಿಮ್ಮ ಶಿಷ್ಯರಾಗಿ ಅಥವಾ ನಿಮ್ಮಿಂದ ಮಾರ್ಗದರ್ಶನ ಪಡ್ಕೊಂಡು ಇವತ್ತು ಸಾಹಿತ್ಯದ ಕ್ಷೇತ್ರದಲ್ಲಿರ್ಬೋದು, ಕಲಾರಂಗದಲ್ಲಿರಬಹುದು, ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸುವಂಥವರ ಯಾರನ್ನಾದರೂ ಹೆಸರು ಹೇಳಲಿಕ್ಕೆ ಆಗ್ತದೆ ನಿಮಗೆ?
1: ಪಕ್ಕನೆ ನೆನಪಿಗೆ ಬರುವಂಥ ಹೆಸರುಗಳಲ್ಲಿ ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ ಅಂತ ಇದ್ದಾರೆ, ಅವರು ಒಳ್ಳೆಯ ವಿದ್ವಾಂಸರು, ಅವರು ಸಾಕಷ್ಟು ಸಾಂಸ್ಕೃತಿಕವಾದ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ, ಅವರ ಒಂದು ಹೆಸರನ್ನು ಹೇಳ್ಬೋದು. ಡಾಕ್ಟರ್ ಚಿನ್ನಪ್ಪಗೌಡರು ಸಹಜವಾಗಿದ್ದಾರೆ.
0: ಸಾಮಾನ್ಯ ಈ ಒಂದು ಹಂತದಲ್ಲಿ ಎಲ್ಲ ನೆನಪಿಸಿಕೊಟ್ಟುಕೊಂಡು ನೆನಪಿಗೆ ಬಾರದಂಥ ಸಂಗತಿಗಳು ಹೆಚ್ಚು ಇದ್ದಾವೆ ನಿಮ್ಮಲ್ಲಿ. ಈಗ ಒಂದು ಈ ವಿಶ್ರಾಂತ ಜೀವನ, ಒಂದು ಆರೋಗ್ಯ, ಇದನ್ನೆಲ್ಲ ಗಮನಿಸುವಾಗ ಈಗ ನಿಮ್ಮ ಕೌಟುಂಬಿಕ ಒಂದು ಪರಿಸರ ಅಥವಾ ನಿಮ್ಮ ಕುಟುಂಬದವರ ಸಹಕಾರ ನಿಮಗೆ ಅದು ಹೇಗೆ ಇದೆ ಅಂತ ಅನಿಸ್ತದೆ ಸರ್?
1: ನನ್ನ ಕೌಟುಂಬಿಕ ಪರಿಸರದಲ್ಲಿ ಸಹಜವಾಗಿ ನನ್ನನ್ನು ಭಾಳ ಒಂದು ಎಚ್ಚರದಿಂದ ಮತ್ತು ಪ್ರೀತಿ ವಿಶ್ವಾಸಗಳಿಂದ ನೋಡಿಕೊಳ್ತಾ ಇದ್ದಾರೆ ಎನ್ನುವುದು ನನಗೆ ಸಮಾಧಾನದ ವಿಷಯ. ಅದು ಯಾಕಂದರೆ ಎಷ್ಟೋ ಸರ್ತಿ ಸ್ವಲ್ಪ ಮುಪ್ಪಿನ ಸಂದರ್ಭದಲ್ಲಿ ಕೆಲವರನ್ನು ಸ್ವಲ್ಪ ದೂರ ಮಾಡುವಂಥದ್ದಾಗಲಿ ನಿರ್ಲಕ್ಷ್ಯ ಮಾಡುವಂಥದ್ದಾಗಲಿ ಉಂಟು, ಇಲ್ಲ ಅಂತಲ್ಲ. ಆದರೆ ನನ್ನ ಪುಣ್ಯಕ್ಕೆ ಹಾಗೇನೂ ಆಗಲಿಲ್ಲ ಎನ್ನುವುದು ಒಂದು ಸಂತೋಷದ ವಿಚಾರ. ಆ ದೃಷ್ಟಿಯಲ್ಲಿ ನಾನು ಸುದೈವಿ ಅಂತ ಹೇಳಬೇಕಾಗುತ್ತೆ.

0: ಕಲಾವಿದರ ಅಪರಾಯಣ ಅಂತೆಲ್ಲ ಬರೆದವರು ನೀವು ಅಲ್ವಾ? ಅದು ಕಲಾವಿದನಿಗೂ ಆಗ್ತದೆ, ಯಾವುದೇ ಮನುಷ್ಯನಿಗೂ ಸಾಹಿತಿಗೂ ಆಗ್ತದೆ. ಈ ಅಪರಾಯಣ ಎನ್ನುವಂಥದ್ದು ಸಹಿ ಆಗಬೇಕು ಅಂತ ಇದ್ದರೆ ನೀವು ಹೇಳಿದಾಗೆ ಒಂದು ನೆಮ್ಮದಿಯ ವಾತಾವರಣ ಇರಬೇಕು. ಆ ಮಟ್ಟಿಗೆ ಬಹುಶಃ ನೀವು ತೃಪ್ತಿಯನ್ನು ಹೊಂದಿದ್ದೀರಿ ಅಂತ ನನಗೆ ಅನ್ನಿಸ್ತದೆ. ಸರಿ, ಈಗ ಬೆಳೆಯುತ್ತಿರುವಂತಹ ಕಲಾವಿದರಿದ್ದಾರೆ, ಸಾಹಿತಿಗಳಿದ್ದಾರೆ, ಸಾಹಿತ್ಯದ ಅಭಿರುಚಿಯನ್ನು ಹೊಂದಿದವರು ಕೂಡ ಇದ್ದಾರೆ, ಬೇರೆ ಬೇರೆ ಸಂಘಟನೆಗಳಲ್ಲಿ ತೊಡಗಿಕೊಂಡವರು ಕೂಡ ಇದ್ದಾರೆ. ಒಬ್ಬ ಹಿರಿಯರಾಗಿ ಅಂಥವರಿಗೆ ನಿಮ್ಮ ಒಂದು ಸಂದೇಶ ಏನು?
1: ವಿಶೇಷ ಸಂದೇಶ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಕೆಲವೊಂದು ಸಲಹೆ ಕೊಡಬಹುದಷ್ಟೇ. ಯಾಕಂದರೆ ಕಾಲ ಸ್ಥಿತಿಗೆ ಅನುಸರಿಸಿ ಕೆಲವೊಂದು ವಿಷಯಗಳು ರೂಢಿಗೆ ಬರ್ತವೆ, ಅವುಗಳನ್ನು ಎಲ್ಲ ಗಳಿಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಸಾಹಿತ್ಯದ ಆಸಕ್ತರು, ಸಾಹಿತ್ಯ ಕ್ಷೇತ್ರದ ಸಾಕಷ್ಟು ಕೆಲಸ ಮಾಡ್ತಾ ಇರೋರು, ಆ ವಿಷಯ ವಿಚಾರಗಳಲ್ಲಿ ಉತ್ಸಾಹಿಗಳು ಆದಂಥ ಅನೇಕ ಮಂದಿ
0: ಉತ್ಸಾಹ ಸಾಕಾಗುವುದಿಲ್ಲ, ಸಾಧನೆಯೂ ಬೇಕು ಅಂತ
1: ಖಂಡಿತ ಬೇಕಾಗುತ್ತದೆ.
0: ಓದಬೇಕು, ಅನುಭವ ಬೇಕು, ಬರೆದ ಕೂಡಲೇ ಅದು ಪ್ರಕಟ ಆಗಬೇಕು ಅಂತಲ್ಲ.
1: ಅಲ್ಲ, ಅನುಭವ ಸವಿಯಲ್ಲ, ಅದರ ನೆನಪೇ ಸವಿಯು ಅಂತ ಒಂದು ಮಾತು ಉಂಟು. ಬರೇ ಒಂದು ಅನುಭವ ಅಂತಲ್ಲ, ಮನಸ್ಸಿಗೆ ಚಿರಸ್ಮರಣೀಯವಾದಂತಹ ಕೆಲವೊಂದು ವಿಚಾರಗಳು ಅನವರ್ಥವು ಬರುವ ಹಾಗೆ ಆಗುವಂಥದ್ದು ಬಹಳ ಅಗತ್ಯ. ಆ ದೃಷ್ಟಿಯಲ್ಲಿ ಈ ಕಾಲಮಿತಿಯಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಈಗ ಅನೇಕ ರೀತಿಯ ಹೊಸ ಒಂದು ಪರಿಕಲ್ಪನೆಗಳು ಬರ್ತಾ ಇವೆ, ದಿಶೆಯಲ್ಲಿ ಸ್ವಲ್ಪ ಸಾಧನೆ ಮಾಡಬೇಕಾಗುತ್ತದೆ. ಆದರೆ ಬಂದದ್ದೆಲ್ಲವೂ ಹೊಸ್ತು, ಬಂದದ್ದೆಲ್ಲವೂ ಭಾಳ ಶ್ರೇಷ್ಠ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕಾಲಮಿತಿ ಅನ್ನು ಪ್ರತಿಯೊಂದು ವಿಷಯಕ್ಕೂ ಅನ್ವಯಿಸಲಿಕ್ಕೂ ಸಾಧ್ಯ ಆಗುವುದಿಲ್ಲ. ಆದರೆ ಬಂದಿದೆ, ಅದನ್ನು ಸ್ವೀಕರಿಸಿ ಯೋಗ್ಯವಾದ ರೀತಿಯಲ್ಲಿ ನಿರ್ವಹಿಸಬೇಕಾಗಿದೆ.
0: ಬಹಳ ಸಂತೋಷ ಸರ್. ಪ್ರೊಫೆಸರ್ ಅಮೃತ ಸೋಮೇಶ್ವರರು ಅಂತ ಹೇಳಿದರೆ ಬಹುಶಃ ನಮ್ಮ ಜೀವಮಾನದಲ್ಲಿ ಬಹುಶಃ ಈಗ ನಮ್ಮ ನಡುವೆ ಇರತಕ್ಕಂಥ ಒಬ್ಬ ಹಿರಿಯ ಚೇತನ. ಬೇರೆ ಬೇರೆ ರೀತಿಯಲ್ಲಿ ಅವರು ಈಗಲೂ ಕೂಡ ಪ್ರಸ್ತುತ ಅಂತ ನಾವೆಲ್ಲ ಭಾವಿಸಿದ್ದೇವೆ. ತುಂಬ ವಿಚಾರಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಬಹುಶಃ ಈಗ ವಯಸ್ಸಿನ ಒಂದು ಕಾರಣದಿಂದ ಹಳೆಯ ನೆನಪುಗಳು ಎಲ್ಲ ಬಹುಶಃ ಮರುಕಳಿಸುವಂಥದ್ದು ಕಷ್ಟ. ಆದರೆ ತಮ್ಮ ಮಾತುಗಳು ಸಹಜವಾಗಿ ಬಂದಿವೆ, ಅನೇಕ ವಿಚಾರಗಳು ಇವತ್ತು ಹೊಸತಾಗಿ ನಮಗೆ ತಿಳಿದ ಸಂಗತಿಗಳು ಕೂಡ ಆಗಿವೆ. ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ಸಂಸ್ಕೃತಿಯ ಒಂದು ಕೆಲಸಗಳಲ್ಲಿ ನೀವು ಮಾಡಿದಂತಹ ಬೇರೆ ಬೇರೆ ಸಾಧನೆಗಳು ಇವತ್ತು ಹಿರಿಯರಿಗೆ ಮಾದರಿಯಾಗಿ ಕೂಡ ಇರುವಂಥದ್ದು. ಈ ದೃಷ್ಟಿಯಿಂದ ನಿಮ್ಮ ಪ್ರೇರಣೆ ಅಥವಾ ನಿಮ್ಮ ಪ್ರಚೋದನೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಒಂದು ಪ್ರಭಾವ ಅದು ಇನ್ನಷ್ಟು ಎಳೆಯರನ್ನು ಬೆಳೆಸುವಂತಾಗಲಿ. ಆ ಮೂಲಕ ಸಾಹಿತ್ಯ, ಸಂಸ್ಕೃತಿ, ರಂಗಭೂಮಿ ಇತ್ಯಾದಿಗಳು ಹೊಸ ಮಜಲನ್ನು ಮುಟ್ಟುವಲ್ಲಿ ಕೂಡ ಅದು ಆ ಹಳೆಯ ಒಂದು ತಳಹದಿ ನಿಮ್ಮಂಥವರ ಅನುಭವಗಳ ಮೂಸೆಯಲ್ಲಿ ಮತ್ತಷ್ಟು ಬೆಳಕೊಂಡು ಬರಲಿ ಎನ್ನುವುದು ನಮ್ಮ ಹಾರೈಕೆ. ಈ ಹೊತ್ತು ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ. ದೇವರು ಆರೋಗ್ಯವನ್ನು ನಿಮಗೆ ಹೀಗೆ ಮುಂದುವರಿಸಿಕೊಂಡು ಹೋಗಬೇಕು, ಹಾಗೆ ಇದ್ದಷ್ಟು ಕಾಲ ಬಹಳ ಚೇತನಾಶೀಲರಾಗಿ ನೀವು ನಗುಮುಖದಿಂದ ಇರಬೇಕಾದದ್ದು ಬಹಳ ಮುಖ್ಯ. ಅಂತಹ ಆರೋಗ್ಯವನ್ನು ದೇವರು ನಿಮಗೆ ಕೊಡಲಿ ಅಂತ ಹೇಳ್ತಾ, ನಿಮ್ಮ ಮಾರ್ಗದರ್ಶನ ಸದಾ ಎಳೆಯರಿಗೆ ಮುಂದೆ ಕೂಡ ಬರಲಿ ಅಂತ ಹೇಳ್ತಾ, ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನಿಮ್ಮ ಉಲುಮೆಯಿಂದ ನಿಮಗೆ ನಾವು ಸಲ್ಲಿಸ್ತಾ ಇರುವಂಥದ್ದು.
1: ಧನ್ಯವಾದಗಳು.
0: ಕೇಳುಗರೆ, ನಮ್ಮ ರೇಡಿಯೋ ಸಾರಂಗಿನ ಹೊಸ ಕಲಾ ಸಾರಂಗ ಕಾರ್ಯಕ್ರಮದ ಚೊಚ್ಚಲ ಕಾಣಿಕೆ ಇಷ್ಟರವರೆಗೆ ನಿಮಗೆ ನಾವು ಸಮರ್ಪಿಸಿದ್ದೇವೆ. ಪ್ರೊಫೆಸರ್ ಡಾಕ್ಟರ್ ಅಮೃತ ಸೋಮೇಶ್ವರ ಅವರ ಸಾಧನೆಗಳ ಒಂದು ಇಣುಕು ನೋಟವನ್ನು ಮಾತ್ರ ನಮ್ಮ ಮಾತುಕತೆಗಳಲ್ಲಿ ಹಿಡಿದಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಆದರೆ ನಾವು ಹಿಡಿದದ್ದು ಬೊಗಸೆ, ಉಳಿದದ್ದು ಸಾಗರ ಎನ್ನುವ ಹಾಗೆ ಅನೇಕ ವಿಚಾರಗಳು ನಿಮಗೆ ಕೂಡ ಗೊತ್ತಿರುವಂಥದ್ದು. ಆದರೆ ನಮಗೆ ಸಂತೋಷ ಏನು ಅಂತ ಹೇಳಿದರೆ, ನಮ್ಮ ಈ ಕಲಾಸಾರಂಗ ಕಾರ್ಯಕ್ರಮದ ಮೊದಲ ಅತಿಥಿಯಾಗಿ ಒಬ್ಬ ಸಾಧಕರಾಗಿ ನಾವು ಅವರೊಂದಿಗೆ ಮಾತಾಡುವಂಥ ಒಂದು ಅವಕಾಶ ನಮಗೆ ಬಂತು. ಅಂಥ ಹಿರಿಯರ ಸಾಂಗತ್ಯದಿಂದ ಒಂದಷ್ಟು ಹೊತ್ತು ಕಲಿಯುವಂಥದ್ದೇ ಬಹಳ ಒಂದು ನಮಗೆ ಅನುಭವದ ಒಂದು ಮಹತ್ವವಾದಂಥ ಅನುಭೂತಿಯ ಕ್ಷಣ ಅಂತ ನನಗೆ ಅನ್ನಿಸ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರಿಗೆ, ಅವರ ಶ್ರೀಮತಿಯವರಾದಂಥ ನರ್ಮದಾ ಸೋಮೇಶ್ವರ ಅವರಿಗೆ, ಎಲ್ಲ ಮನೆಯವರಿಗೆ ಕೂಡ ನಮ್ಮ ಸಾರಂಗ ಬಳಗದ ಪರವಾಗಿ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಬಿಂದ್ಯಾ ಕುಲಾಲವರು ಕೂಡ ನಮ್ಮ ಜೊತೆ ಇದ್ದಾರೆ, ಹಾಗೆ ಸಾರಂಗದ ಎಲ್ಲ ನಮ್ಮ ಬಂಧುಗಳು ಕೂಡ ನಮಗೆ ಸಹಕಾರವನ್ನು ನೀಡುವುದರ ಮೂಲಕ ಈ ಒಂದು ಕಲಾ ಸಾರಂಗ ಇನ್ನು ಮುಂದೆ ಬಹಳ ದೀರ್ಘಕಾಲ ಮುಂದುವರಿಯಬೇಕು. ಪ್ರತಿ ಸಲ ಇದರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವಂಥ ಕೇಳುಗರ ಸಂಖ್ಯೆ ಕೂಡ ಹೆಚ್ಚಾಗಬೇಕು. ಆ ಮೂಲಕ ಹೊಸ ಸಾಧಕರನ್ನು ಪರಿಚಯಿಸುವಂಥ ಮತ್ತು ಬೇರೆ ಬೇರೆ ಕಲಾರಂಗಗಳ ಪರಿಚಯವನ್ನು ಮಾಡುವಂಥ ರೀತಿಯಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗುವಂತಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಒಂದು ವಿಷಯದಲ್ಲಿ ಬುದ್ಧ ನಮ್ಮ ಉಪನಿಷತ್ ಪರಂಪರೆಗೆ ಸ್ವಲ್ಪ ಬೇರೆಯಾಗಿ ಬಂದ. ಅಲ್ಲೇ ಭಿನ್ನತೆ ಬರುವಂತದ್ದು. ಬುದ್ಧನ ಉಪದೇಶಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದದ್ದು ದುಃಖದ ಕಲ್ಪನೆ. ಇಡೀ ಬುದ್ಧನ ಥಿಯರಿ ಇರೋದೇ ಅದು. ಜೀವನ ಅಂದ್ರೆ ದುಃಖ, ಒದ್ದಾಟ, ನೋವು, ನರಳಿಕೆ, ಅದರಿಂದ ಹೆಂಗ್ ಪಾರಾಗಬೇಕು. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಕೊಡೆ ಸಿದ್ಧಾಂತ ಒಂದು. ಅಂದ್ರೆ ದುಃಖವನ್ನು ಹೇಗೆ ತೆಗಿಬೇಕು ಅಂತ. ದುಃಖ ಬಹಳ ಮುಖ್ಯ ಆಯ್ತು. ಬಾಲ್ಯದಿಂದ ಹೇಳ್ತಾನೆ ಅವನು, ಏನಾಯ್ತು, ಮಗು ಹುಟ್ಟಿದಾಗ ಅಳುತ್ತದೆ, ಜೀವನದುದ್ದಕ್ಕೂ ಕಷ್ಟ ಪಟ್ಕೊಂಡು ಒದ್ದಾಡುತ್ತದೆ, ಮುಂದೆ ವಯಸ್ಸಾಯ್ತು, ವೃದ್ಧಾಪ್ಯ ಬಂತು, ರೋಗ ಬಂತು, ಕೊನೆ ಒಂದು ದಿವಸ ಸಾವು ಬಂತು. ದುಃಖನೇ ಅಲ್ಲ ಜೀವನ. ಹಾಗಾದ್ರಿಂದ ದುಃಖ ಬಹಳ ಮುಖ್ಯ, ಅದರ ನಿವಾರಣೆ ನನ್ನ ಪರಮ ಉದ್ದೇಶ ಅಂತ ಅನ್ಕೊಂಡ. ಈ ವಿಷಯದಲ್ಲಿ ನಾನು ಹೇಳಿದಾಗೆ ಉಪನಿಷತ್ತಿಂದ ಭಿನ್ನ ಆದಂಥದ್ದು. ಉಪನಿಷತ್ತುಗಳಿಗೆ ನೋವಿನ ದುಃಖದ ಅಷ್ಟು ಒತ್ತಿಲ್ಲ. ಉಪನಿಷತ್ತುಗಳಲ್ಲಿ ನೋವಿಲ್ಲ ಅಂತಲ್ಲ, ದುಃಖ ಇಲ್ಲ ಅಂತ ಅನ್ನೋಲ್ಲ ಅವರು, ಇದೆ. ಆದರೆ ಆ ದುಃಖವನ್ನು ಮೀರಿ ನಿಂತಾಗ ದೊರೆಯುವಂಥ ಪರಮ ಸುಖ ಇದೆಯಲ್ಲ, ಆ ಅವಸ್ಥೆಯ ಬಗ್ಗೆ ಹೆಚ್ಚು ಉಪನಿಷತ್ತುಗಳು ಒತ್ತು ಕೊಡ್ತವೆ. ಇದನ್ನು ಸ್ವಲ್ಪ ನೆನ್ಪಿಡ್ಬೇಕಾದ್ರು, ದುಃಖದ ಬಗ್ಗೆ ಜಾಸ್ತಿ ಉಪನಿಷತ್ತುಗಳು ಹೇಳಲ್ಲ. ದುಃಖವನ್ನು ಮೀರಿದಾಗ ಬರುವಂಥ ಅತ್ಯಂತಿಕ ಸುಖ ಏನಿದೆಯೋ ಆ ಸ್ಥಿತಿ ಬಗ್ಗೆ ಉಪನಿಷತ್ತುಗಳು ಮಾತಾಡ್ತವೆ. ಅದೇ ಮನುಷ್ಯನ ನಿಜ ಸ್ವಭಾವ ಅಂತ ಹೇಳ್ತವೆ. ಅದಕ್ಕೆ ಅಮೃತಸ್ಯ ಪುತ್ರಾಹ ಅಂತ. ನಮ್ಮಲ್ಲಿ ಎಂದೂ ನೀನು ಕಷ್ಟಪಡೋ ಒದ್ದಾಡೋ ಜೀವ ಅಂತ ಅನ್ಲೇ ಇಲ್ಲ. ಅಮೃತಸ್ಯ ಪುತ್ರ, ಅಮೃತ ಪುತ್ರ, ನೀನು ಒದ್ದಾಡಬೇಕಾಗಿಲ್ಲ. ನಿನ್ನ ನಿಜ ಸ್ವಭಾವವೇ ಸಂತೋಷವಾಗಿರುವಂಥದ್ದು, ಸುಖವಾಗಿರುವಂಥದ್ದು, ದುಃಖ ಅಲ್ಲ. ಇದು ಇದು ಒಂದು ಜೀವನ ನೋಡುವಂಥ ದೃಷ್ಟಿ. ಕೆಲವರಿಗೆ ದುಃಖನೇ ಕಾಣಿಸ್ಬೋದು, ಕೆಲವು ದುಃಖ ಕಾಣಿಸ್ಲಿಕ್ಕಿಲ್ಲ, ನೋಡುವಂಥ ದೃಷ್ಟಿ ಮೇಲೆ ಇರ್ತದೆ. ಅದನ್ನು ಎಷ್ಟು ಚೆಂದ ಹೇಳ್ತಾರೆ ಅಂದರೆ, ಮನುಷ್ಯನನ್ನ ದೇಹದ ದೃಷ್ಟಿಯಿಂದ ಗಮನಿಸಿದರೆ ಬದುಕು ದುಃಖಮಯವಾದದ್ದು. ಬರೀ ದೇಹದಿಂದ ನೋಡ್ಕೊಂಡು ಹೋದಾಗ, ದೇಹ ಮನುಷ್ಯನ ದೇಹ ನೋಡಿದಾಗ, ಏನ್ರಿ ಇದು ಮಷೀನು, ಹಳೇದಾಯ್ತಲ್ಲ. ನಾವು ಹೇಳ್ತೀವಿ, ಸಾಮಾನ್ಯ ಹೇಳ್ತೀವಿ, ಆಫ್ಟರ್ 60 ವಾರಂಟಿ ಪೀರಿಯಡ್ ಇಸ್ ಓವರ್. ಅಂದ್ರೇನು, ಈ ಗಾಡಿ ರಿಪೇರಿ ಬಂತು, ಈಗ ನಿಮ್ಮ ಕಾರೇ ತಗೊಳ್ಳಿ, ಸ್ಕೂಟರ್ ತಗೊಳ್ಳಿ, ಯಾವುದೋ ವೆಹಿಕಲ್ ತಗೊಳ್ಳಿ, ಏನೋ ಒಂದು ಪಾರ್ಟ್ ಕೆಟ್ಟ ಹೋಯ್ತಪ್ಪ, ಅದನ್ನು ತೆಗೆಸಿ ಹಾಕ್ತೀರಿ, ಅಂತೂ ರಿಪೇರ್ ಆಯ್ತಪ್ಪ ಅಂತ ಸಂತೋಷ ಪಡೋದು, ಇನ್ನೊಂದೇನೋ ಪಾರ್ಟ್ ಹೋಗಿರುತ್ತೆ. ಜೀವನದುದ್ದಕ್ಕೂ ಅದು ಮೇಂಟೈನ್ ಮಾಡ್ಕೊಂಡು ಹೋಗುದೇ, ಸರ್ವಿಸ್ ಮಾಡಿಸ್ಬೇಕು, ಮೇಂಟೈನ್ ಮಾಡ್ಕೊಂಡೇ ಇರೋದು. ಆ ವಾಹನಕ್ಕೆ ಹಂಗಾಗೋದ್ರೆ ಈ ವಾಹನ ಏನಾಗಿರ್ಬೇಕು? ದೇಹದ ಬಗ್ಗೆ ನೋಡ್ತಾ ಇದ್ರೆ ಯಾವುದೋ ಒಂದು ನೋವು, ಯಾವುದೋ ಒಂದು ತೊಂದರೆ, ಯಾವುದೋ ಕಷ್ಟ ಬಿಡೋದಿಲ್ಲ ನಮ್ಮನ್ನು. ಆದರೆ ಆದರ್ಶದ ಕೊನೆಯ ಕ್ಷಣದಿಂದ ದೃಷ್ಟಿಯನ್ನು ನೋಡಿದರೆ ಜೀವನ ಒಂದು ಸೌಭಾಗ್ಯ ಅಂತ. ಇದು ಬಹಳ ದೊಡ್ಡ ಶಿಸ್ತು ಭಾವನೆ.

0: Radio Sarang 107.8 FM.
1: ಜೀವನ ಯಾಕೆ ಸೌಭಾಗ್ಯ? ನಮ್ಮ ಪರಂಪರೆ ಹೇಳ್ಕೊಂಬಂದ್ರೆ 84 ಲಕ್ಷ ಜೀವರಾಶಿಗಳಿದ್ದಾವೆ ಅಂತ ಹೇಳ್ತಾರೆ. ಇರಬೇಕು, ಜಾಸ್ತಿನೇ ಆಗಿದೆ ಅವ್ನು ಗೊತ್ತಿಲ್ಲ. 84 ಲಕ್ಷ ಜೀವರಾಶಿಗಳು ಅಂತ ಈಗ ನೋಡಿ, ನ್ಯಾಷನಲ್ ಜಿಯೋಗ್ರಫಿಕ್ ನೀವು ನೋಡ್ತಾ ಇದ್ರೆ ಅವ್ರೊಂದು 3-4 ಕ್ಯಾಮರಾ ಇಟ್ಬಿಟ್ಟಿದ್ದಾರೆ. ಪರ್ವತ ತುದಿ ಮೇಲೊಂದು, ಸಮುದ್ರದ ಆಳದಲ್ಲೊಂದು, ಕಾಡಿನಲ್ಲೊಂದು, ಏನೇನು ಪ್ರಾಣಿ ಹುಡುಕ್ತಾರೆ ರೀ ಅವರು. ಇಂಥವು ಇದಾವೆ ಅಂತ ಕಲ್ಪನೆ ಕೂಡ ಇರಲ್ಲ ನಮಗವು. ಅಂದ್ರೆ ಎಷ್ಟು ಜೀವರಾಶಿಗಳಿದ್ದಾವಲ್ಲ, ಅದರೊಳಗೆ ಹೇಳ್ತಾರೆ ಭಗವಂತನ ಸೃಷ್ಟಿಯೊಳಗೆ ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯ ಜೀವನ ಅಂತ. ನಾವು ಬಂದ್ಬಿಟ್ಟಿದ್ದೀವಿ ಈಗ, ವಿ ಆರ್ ದಿ ಫೈನೆಸ್ಟ್ ಮಷಿನ್ ಕ್ರಿಯೇಟೆಡ್ ಬೈ ಗಾಡ್. ಅತ್ಯಂತ ಉನ್ನತವಾದಂಥ ಮಷಿನ್ ನಾವು ಮಾಡಿದ್ದು. ಇನ್ನೂ ಯಾಕೆ ದುಃಖ ಪಡ್ಬೇಕು ನಾವು? ಒಂದು ನಾವೇ ದುಃಖ ಪಡೋದು, ಪಾಪ ಅವೇನು ಮಾಡಬೇಕು ಅಲ್ವಾ? ಅವು ಕಷ್ಟ ಬಹಳ. ನಮಗಿನ್ನೂ ಎಲ್ಲ ಬುದ್ಧಿ ಕೊಟ್ಟಿದ್ದಾನೆ, ಹೃದಯ ಕೊಟ್ಟಿದ್ದಾನೆ ಭಗವಂತ, ಅತ್ಯಂತ ಶ್ರೇಷ್ಠ ಸೃಷ್ಟಿ ಅಂತ ಸಂತೋಷ ಪಡಬೇಕು. ಏನಪ್ಪ ಮನುಷ್ಯ ಜನ್ಮ, ಮಾನವ ಜನ್ಮ ದರ್ಕೊಂಡು ಇರ್ತೀವಲ್ಲ, ಇದು ಸಾಕು ಮಾಡಪ್ಪ ಜನ್ಮ ಅಂತ ಅಳೋದು. ಅದಕ್ಕೆ ಹೇಳ್ತಾರೆ ಇದು ಅಳಬೇಡಿ. ಗುಂಡಪ್ಪನವರಂತೂ ಬಹಳ ಚಂದ ಬರೀತಾರೆ ಒಂದು ಕಡೆಗೆ, ಈ ಸಾಕು ಮಾಡೋ ಜನ್ಮ ಅನ್ನೋ ಕವನ ಬಂದ್ ಮಾಡ್ಬೇಕು ನಾವೀಗ. ಹತ್ತು ಹತ್ತು ಹತ್ತು ಸಾಕಾಗೋಯಿದೆ ಜನ್ಮ. ನಾವು ಅಳ್ತೀವಿ, ಮುಂದೆ ಕೂತಾರು ಅಳಿಸ್ತೀವಿ, ಅವ್ರು ನಗ್ತಿರ್ತಾರೆ ಪಾಪ ಅವರು, ಅವ್ರು ಹೇಳಿ ಅವ್ರು ಅಳಿಸ್ತೀವಿ. ಅಳಿಸ್ಬೇಡಿ. ನಮ್ಮ ಹಿರಿಯರ ಉಪನಿಷತ್ತಲ್ಲಿ ನೋಡಿ ಅವ್ರು ಏನು ಕೇಳಿದ್ರು, ಶತಮಾನಂ ಭವತಿ, ಬದುಕರು 100 ಜನ 100 ವರ್ಷ ಚೆನ್ನಾಗಿ ಬದುಕ್ರಿ, ದೇವತೆಗಳನ್ನ ಕೇಳ್ಕೋಬೇಕು, ನನಗೆ ಭೋಗ ಭಾಗ್ಯ ಕೊಡಿ, ಸಂತೋಷ ಕೊಡಿ, ಆಹಾರ ಕೊಡಿ, ದೇಹಕ್ಕೆ ಶಕ್ತಿ ಕೊಡಿ, ನಿಮ್ಮನ್ನೆಲ್ಲ ಸೇವೆ ಮಾಡುವಂಥ ಅವಕಾಶ ಕೊಡಿ, ಒಂದು ಸಂಭ್ರಮದಿಂದ ಕೇಳ್ಕೋಬೇಕು. ಜೀವ ನರಳಿಕೆ ಅಲ್ಲ, ಅದು ಸಂಭ್ರಮ ಅಲ್ವಾ? ಮನುಷ್ಯ ಜೀವನ ಅತ್ಯಂತ ಶ್ರೇಷ್ಠ ಸೃಷ್ಟಿ ಅಂದಾಗ ಯಾಕೆ ಹೇಳಬೇಕು ನಾವು? ನೋವು ಬರ್ಬೋದ್ರಿ, ಕಾಲು ನೋವು, ಅರ್ಥ್ರೈಟಿಸ್ ಆಗ್ಬೋದು, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅದು ಜೀವನ ದೊಡ್ಡದಲ್ವೇ? ಇದು ಮರ್ಚಿಡೀಸ್ ಕಾರ್ಯಪ್ಪ. ಅದು ಟೈರ್ ಪಂಕ್ಚರ್ ಆದರೆ ಏನಾಗ್ತದೆ? ಮರ್ಚಿಡೀಸ್ ಕಾರ್ ಸುಳ್ಳ, ಟೈರ್ ಬೇರೆ ಹಾಕ್ಕೊಳ್ಳಿ. ಈ ದೃಷ್ಟಿ ನಮ್ಮದು. ಅದಕ್ಕೆ ಹೇಳ್ತಾರೆ ಆದರ್ಶದ ಕೊನೆಯ ಕ್ಷಣದ ದೃಷ್ಟಿಯಿಂದ ಗಮನಿಸಿದಾಗ ಜೀವನ ಒಂದು ಸೌಭಾಗ್ಯ, ಒಂದು ಸಂತೋಷ. ಆದರೆ ನಾವು ಬಹಳ ಜನ ಆ ಸಂತೋಷ ಗಮನಿಸದೇ ಹೋಗ್ಬಿಡ್ತೀವಲ್ಲ ಅಂತ ದುಃಖ. ಸಲ ಹೇಳಿದ್ದೇನೇನು ಗೊತ್ತಿಲ್ಲ, ನನ್ನ ಸ್ನೇಹಿತರೊಬ್ಬರು ಇನ್ಕಮ್ ಟ್ಯಾಕ್ಸ್ ಆಫೀಸರ್, ಅವರು ರಿಟೈರ್ ಆಗೋದಕ್ಕಿಂತ 2 ವರ್ಷ ಮೊದಲು ಅವ್ರು ಹೆಂಡತಿ ಸತ್ತಿದ್ರು, ಪಾಪ ಒಬ್ಬರೇ ಆಗ್ಬಿಟ್ರು. ಅವರಿಗೆ 2 ಮಕ್ಕಳು, 2 ಎಕ್ಸ್ಪೋರ್ಟ್ ಆಗಿದ್ದಾರೆ, ಅಂದರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ. ಒಬ್ಬ ಹುಡುಗ ಇಂಗ್ಲೆಂಡ್ಗೆ ಹೋಗಿದ್ದಾನೆ, ಒಬ್ಬ ಇನ್ನೊಬ್ಬ ಅಮೇರಿಕಕ್ಕೆ ಹೋಗಿದ್ದಾನೆ. ಪೌಂಡು ಡಾಲರ್ ಏನೂ ಕೊರತೆ ಇಲ್ಲ, ಬೇಕಾದಷ್ಟಿದೆ. ಅಪ್ಪ ಒಬ್ಬನೇ, 2 ಮಕ್ಕಳಿಗೆ ಅನ್ನಿಸ್ತು ಅಪ್ಪ ಒಬ್ಬನೇ ಆಗಿದ್ದಾನೆ, ಪಾಪ ಏನಾದರೂ ಮಾಡಬೇಕು ಸ್ವಲ್ಪ ಏನಾದರೂ.
0: Radio Sarang 107.8 FM.

0: You're listening to Radio Sarang, 107.8 FM.
1: ಅಪ್ಪನ ಕರ್ಕೊಂಡು ಹೋದ್ರು. ಎಲ್ಲಿ ಹೋದ್ರು? ಮೆಕ್ಸಿಕೋ ಕೆಳಗೆ ಹೋದ್ರೆ ಹವಾಯಿ ಐಲ್ಯಾಂಡ್ಸ್ ಅಂತ ಬರ್ತದೆ, ಹವಾಯಿ ದ್ವೀಪಗಳು ಅಂತ. ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲೊಂದು 7-star ಹೋಟೆಲ್, ಭಾರಿ ಕಾಸ್ಟ್ಲಿ ಹೋಟೆಲ್. ಅವ್ರಿಗೇನು ಚಿಂತೆ ಇಲ್ಲ, ಬೇಕಾದಷ್ಟು ಇದೆಯಲ್ಲ. 3 room ಮಾಡಿದ್ರು. ಒಂದು ಸಣ್ಣ ರೂಮಲ್ಲಿ ಸಣ್ಣ ಮಗ, ಅವನ ಹೆಂಡತಿ, ದೊಡ್ಡ ಮಗ, ದೊಡ್ಡ ಹೆಂಡತಿ, ಇನ್ನೊಂದು ರೂಮಲ್ಲಿ ಮದುವೆ ಪಾಪ ನಡುವಿನ ರೂಮು ಅಪ್ಪನಿಗೆ ಕೊಟ್ಟರು. ಆರಾಮಾಗಿರಪ್ಪ, ಒಂದು ವಾರ ಇರೋಣ ಅಂತ. ಅವನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬೇರೆ. ಎಷ್ಟು ರೂಮಿಗೆ ಬೆಲೆ ಅಂತ ಕೇಳಿದೆ. ಅಂತ ತೊಗೊಂಡು ಏನು ಮಾಡ್ತೀನಿ, ಚಿಂತೆ ಮಾಡಬೇಡ, ನಾವೆಲ್ಲ ಮಾಡ್ಕೋತೀವಿ ಅಂದರು. ಒಂದು ದಿವಸ ಆಯಿತು. ಮರುದಿವಸ ಸಣ್ಣ ಮಗ ಬಂದ, ಅಪ್ಪ ನಾಳೊಂದು ಹೊಸ ಅನುಭವ ನಿನಗೆ. ಏನು? ಒಂದು ಬ್ಲೂ ಕ್ಯೂಬ್ ಅಂತಿದೆ ಇಲ್ಲಿ, ಅದಕ್ಕೆ 3 minutes ಟಿಕೆಟ್ ತೊಗೊಂಡಿದ್ದೀನಿ, ಟೋಕನ್ ತೊಗೊಂಡಿದ್ದೀನಿ ಅಂದ. ಏನದು ಅಂದ ಅವನು. ನಿನಗೆ ಗೊತ್ತಿಲ್ಲಪ್ಪ, ಅದು ಬ್ಲೂ ಕ್ಯೂಬ್ ಅಂತ ಒಂದು ಕೋಣೆ ಇದೆ, ಅದಕ್ಕೆ 3 minutes ಟೋಕನ್ ತೊಗೊಂಡಿದ್ದೇನೆ. ಅದಕ್ಕೆ ಎಷ್ಟು ದುಡ್ಡು ಅಂತ ಕೇಳಿದ. ಅವನು ಹೇಳ್ದ 5,000 rupees ಆಗ್ತದೆ. ಅವನೊಂದು ಹುಚ್ಚಿಡ್ದಿದ್ದೇನು, 3 minutes 5,000 rupees ಅಲ್ಲಿ ಏನಿದೆ ಅಲ್ಲಿ ಅಂತ ಕೇಳ್ದ. ನೀ ಹೇಳಲ್ಲ, ನಾನು ಸೀಕ್ರೆಟ್, ಅದು ನಿನಗೆ ಅನುಭವ ಆಗ್ಬೇಕು. ಏನಿಲ್ಲ, ಟೋಕನ್ ಇದೆಯಲ್ಲ, ತೊಗೊಂಡು ಒಳಗಡೆ ಹೋಗ್ಬೇಕು. ಟೈಮ್ ಕೊಟ್ಟಿದ್ದಾರೆ, ಆ ಟೈಮಿಗೆ ಹೋಗ್ಬೇಕು ನೀನು. ನಾನು ಕರ್ಕೊಂಡು ಹೋಗ್ತೇನೆ ನಿನ್ನ. ಅಲ್ಲಿ ರೂಮ್ ಒಳಗೆ ಹೋಗ್ಬೇಕು, ಬಾಗಿಲು ಹಾಕ್ಕೊಂಡು ಅಲ್ಲೊಂದು ತೂತಿದೆ, ಆ ತೂತಲ್ಲಿ ಟೋಕನ್ ಹಾಕ್ಬಿಡು, ಟಕ್ ಅನ್ ಸಪ್ಲ ಬರುತ್ತೆ. ಅಲ್ಲಿ ಮುಂದೆ ಟೇಬಲ್ ಮೇಲೆ ಒಂದು ಕನ್ನಡಕ ಇಟ್ಟಿರ್ತಾರೆ, ಗಾಗಲ್ಸ್, ಬ್ಲ್ಯಾಕ್ ಗ್ಲಾಸ್ ಇಟ್ಟಿರ್ತಾರೆ, ಡಾರ್ಕ್ ಗ್ಲಾಸ್, ಅದನ್ನ ಹಾಕೋ, ನಿಂತ್ಕೊಂಬಿಡು 3 minutes. ಅದ್ಭುತ ಅಂತ. ಟೋಕನ್ ತೊಗೊಂಡೆ ಆಗಿದ್ದೀನಿ, ಏನು ಮಾಡೋಕ್ಕಾಗ್ತದೆ? ಇವನು ಹೋದ, ಮರುದಿವಸ ಟೈಮಿಗೆ ಹೋದ, ಬಾಗಿಲು ಹಾಕ್ಕೊಂಡ, ಆ ತೂತೊಳಗೆ ಹಾಕಿದ, ಕರ್ರ ಟಕ್ ಟಕ್ ಟಕ್ ಅಂತ ಸಪ್ಪಳ ಆಯಿತು, ಕನ್ನಡ ಕೈತು, ಹಾಕ್ಕೊಂಡು ನಿಂತ್ಕೊಂಡ, ಏನೂ ಆಗಲಿಲ್ಲ 3 minutes. ಹುಚ್ಚಿರಂಗೆ ಅನಿಸ್ಬಿಡ್ತು ಅವನಿಗೆ. ಅವನಿಗೆ ಚಿಂತೆ ಏನು ಅಂದರೆ, ನಿಂತ್ಕೊಂಡು ಕ್ಷಣ ಕ್ಷಣಕ್ಕೆ ಎಷ್ಟು ದುಡ್ಡು ಹೋಗ್ತಾ ಇದೆ, 5,000 rupees. 3 minutes ಆದ್ಮೇಲೆ ಹೊರಗೆ ಬಂದ, ಉದ್ದು ಮುಖ ಮಾಡಿಕೊಂಡು ಮಕ್ಕ ಮಗ ಕೇಳಿದ, ಹೆಂಗಿತ್ತಪ್ಪ ಅಂತ. ಏನು ಹೆಂಗೋ ಹುಚ್ಚ, ಏನಿಲ್ಲ ಏನಿಲ್ಲ, ಹುಚ್ಚರ ನಿಂತಿದೆ ಕನ್ನಡಕ್ಕೆ ಹಾಕ್ಕೊಂಡು ಅಂದ ಮಗ ಅಂತ. ಏನಾಗಲಿಲ್ಲ, ನಮ್ಮ ಅಪ್ಪನಿಗೆ ನೋಡ್ಕೊಂಡು ಜಗತ್ತಿಂದ ಎಲ್ಲ ಕಡೆ ಬರ್ತಾರೆ ಜನ ನೋಡೋದಕ್ಕೆ, ಇವಾಗ ಯಾಕೆ ಆಗಲಿಲ್ಲ? ಮಕ್ಕಳು ಮಾತಾಡ್ಕೊಂಡ್ರು. ಅವತ್ತು ರಾತ್ರಿ ದೊಡ್ಡ ಮಗ ಬಂದ, ಅಪ್ಪ ಏನೇ ಆಗಲಿ, ನಾಳೆ ನಿನಗೆ 6 minutes ಟೋಕನ್ ತೊಗೊಂಡಿದ್ದೀನಿ. ಯಾಕಂದ್ರೆ 3 minutes ನಿನಗೆ ಗೊತ್ತಾಗಲಿಲ್ಲ, 6 minutes ಟೋಕನ್ನು 10,000 rupees ಅಂದ. ಹೌದೌದು 10,000 rupees, ತಲೆ ಕೆಡಿಸ್ಕೋಬೇಡ, ನೀ ಹೋಗ್ಬಾ ನಾಳೆ. ಬೇಜಾರಿಂದ ಹೋದ ಅವನು. ಮತ್ತೆ ಹೋದ, ಟೋಕನ್ ಹಾಕಿದ, ಕರ್ರ ಟಕ್ ಅಂತ ಸಪ್ಪಳ ಆಯಿತು, ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ. 6 minutes ಅಂದ್ರೆ ಎಷ್ಟುದ್ದ ಅಂತ ಗೊತ್ತಾಯ್ತು ಅವನಿಗೆ, ಮುಗಿತಾನೆ ಇಲ್ಲ, ಎಷ್ಟು ನಿಂತ್ಕೊಳ್ಳೋದು ಹಾಗೇನೆ, ತಲೆ ಕೆಟ್ಟೋಯ್ತು ಅವನಿಗೆ. ಹೊರಗೆ ಬಂದ, ಇನ್ನಿಷ್ಟು ಉದ್ದ ಮುಖ ಮಾಡ್ಕೊಂಡಿದ್ದ. ಅಪ್ಪ ಹೇಗಿತ್ತು, ಏನು ಹೇಗಿತ್ತು, ಇಬ್ರು ದುಡ್ಡು ಕಳ್ಕೊಬೇಕಂತ ಪ್ರತಿಜ್ಞೆ ಮಾಡ್ದಂಗೆ ಕಾಣುತ್ತೆ, ಏನೇ ಇಲ್ಲ ಅಲ್ಲಿ ಒಳಗಡೆ. ಅವ್ರಂದ್ರು ಏನಿಲ್ಲ ಅಂದ್ರೆ ಹೆಂಗೆ, 6 minutes ಏನಾಗಲಿಲ್ಲ. ಮಾತಾಡ್ಕೊಂಡ್ರು. ಅವತ್ತು ರಾತ್ರಿ ಇಬ್ರು ಬಂದ್ರು ಮಕ್ಕಳು. ಅಪ್ಪ ಇದೇನು ವಿಚಿತ್ರ ಅನ್ಸುತ್ತೆ ನನಗೆ, ಜನ ಬಂದು ಹೊಗಳ್ತಾರೆ, ಅಷ್ಟು ಹೊಗಳ್ತಾರೆ ಬ್ಲೂ ಕ್ಯೂಬು, ನೀನಾದ್ರೂ ಏನು ಇಲ್ಲ ಅಂತೀಯಲ್ಲ, ನಾಳೆ 10 minutes ಟೋಕನ್ ತೊಗೊಂಡಿದ್ದೀವಿ, ಲಾಸ್ಟ್ ಚಾನ್ಸ್ ಅದು 10 minutes. ಅವನಂದ, ನನಗೆ ಆಗೋದಿಲ್ಲಪ್ಪ 10 minutes, ಎಂತ್ಕೊಳಕ್ಕೆ ಆಗಲ್ಲ ಅಂದ. ಇವತ್ತು ಲಾಸ್ಟ್ ರೆಡಿ ಮಾಡ್ಬಿಡು, ಪ್ರಯತ್ನ ಮಾಡು. ಒಳಗೆ ಹೋದ, ಬಾಗಿಲು ಹಾಕ್ಕೊಂಡ, ಮತ್ತೆ ಟಕ್ ಅಂತ ಸಪ್ಪಳ ಆಯಿತು, ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ. 2 minutes ಅದ್ನಲ್ಲಿ ರೋಸ್ ಹೋಯ್ತು ಅವನಿಗೆ, ಏನು ನಿಂತ್ಕೊಂಡು ಹುಚ್ಚರಂಗಿಲ್ಲಿ, ಏನೇ ನೋಡೇಬಿಡು ನಾನು ಕನ್ನಡಕ್ಕೆ ತೆಗೆದಿಟ್ಟ. ನೋಡ್ತಾನೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಡ್ರೆಸ್ಸಿಂಗ್ ಮಿರರ್, ಒಂದು ದೊಡ್ಡ ಕನ್ನಡಿ, ಆ ಡ್ರೆಸ್ಸಿಂಗ್ ಟೇಬಲ್ ಇದೆ, ಪಕ್ಕದ ಒಂದಿಷ್ಟು ಹ್ಯಾಂಗರ್ ಇದ್ದಾವೆ, ಅಲ್ಲೊಂದಿಷ್ಟು ಬಟ್ಟೆ ತೂಗು ಹಾಕಿದ್ದಾರೆ, ಇದು ಯಾವುದೋ ಡ್ರೆಸ್ಸಿಂಗ್ ರೂಮ್ ಕಾಣುತ್ತೆ ಅಂದ. ಪಕ್ಕದಲ್ಲಿ ನೋಡಿದ ಒಂದು ಬಾಗಿಲಿತ್ತು, ಅಲ್ಲಿ ನೋಡಿ ಇನ್ನೊಂದು 6 minutes ತೆಗಿಬೇಕಲ್ಲ, 6-7 minutes ತೆಗಿಬೇಕಲ್ಲ, ನಿಂತೇನು ಮಾಡೋದು. ಆ ಬಾಗಿಲು ತೆಗೆದ, ಎದೆ ಜಲ್ ಅಂದ್ಬಿಡ್ತು, ಅಲ್ಲಿದೆ ಬ್ಲೂ ಕ್ಯೂಬ್ ಪಕ್ಕದ ರೂಮ್ ಅದು. ಅದು ಹೆಂಗೆ ಮಾಡಿದ್ದಾರೆ ಅಂದರೆ, ಇಡೀ ಕೋಣೆಯನ್ನ ಈ ಫ್ಲೋರೆಸೆಂಟ್ ನೀಲಿ ಬಣ್ಣ ಬಳಿದ್ಬಿಟ್ಟಿದ್ದಾರೆ, ಆ ಕಡೆ ಕಾಜ್ ಇಟ್ಟಿದ್ದಾರೆ, ಆ ಸಮುದ್ರ ತರಂಗ ಮೇಲೆ ಕುಳಿಯುವಂತಹ ಎಲ್ಲ ಬೆಳಕಿನ ಕಿರಣಗಳನ್ನು ಏಕೀಭವಿಸಿ ಒಳಗೆ ಕಳಿಸ್ತಾರೆ. ಕಣ್ಣೆ ಕುಕ್ಬಿಡ್ತದೆ, ಓಡಿ ಕನ್ನಡಕ್ಕೆ ಹಾಕೊಂಡು ನಿಂತ್ಕೊಂಡ. ತಣ್ಣ ಗಾಳಿ, ಆ ಬೆಳಕು, ಕ್ಷಣ ಕ್ಷಣಕ್ಕೆ ಅವನ ಮೈ ನೆಂದಂಗೆ ಆಗ್ಬಿಡ್ತು ಆ ಬೆಳಕಿನಲ್ಲಿ, ಆ ಗಾಳಿಯಲ್ಲಿ ನೆಂದಂಗಾಗಿ ಕ್ಷಣ ಕ್ಷಣಕ್ಕೆ ಅವನು 10 ವರ್ಷ ಸಣ್ಣವನಾದಂಗೆ ಅನಿಸ್ಬಿಡ್ತು. ಆ ಅದ್ಭುತ ಅನುಭವ. 5-6 minutes ಇದ್ದ, ಗಂಟೆ ಆಗ್ಬಿಡ್ತು, ಟೈಮ್ ಆಯಿತು ಅಂತ. ಛೇ ಅಂದ, ಇನ್ನೊಂದು 5 minutes ಇದ್ರೆ ಚೆನ್ನಾಗಿತ್ತು, ಎಷ್ಟು ಅದ್ಭುತಪ್ಪ ಇದು, 30-40 ವರ್ಷ ಸಣ್ಣವನಾಗ್ಬಿಟ್ಟಿದ್ದೀನಿ ನಾನು ಅಂತ ಹೊರಗಡೆ ಬಂದ, ನಕ್ಕೊಂಡು ಬಂದ. ಮಕ್ಳು ಕೇಳಿದ ಹಾಗಿತ್ತು, ಏ ಅದ್ಭುತಪ್ಪ, ಇಂಥ ಅನುಭವ ನಾನು ಜಗತ್ತಲ್ಲಿ ಆಗಿರಲಿಲ್ಲ. ಹಾ ಏನಪ್ಪ, 40 ವರ್ಷ ಸಣ್ಣವನಾಗ್ಬಿಟ್ಟಿದ್ದೀನಿ ನಾನೀಗ ಅಂದ. ಆ ಹುಡುಗರು ಕೇಳಿದ್ರು, ಅಪ್ಪ ಮೊದಲೇ 2 ಸಲ ಏನಾಯ್ತು? ಅವನ ಕೇಳಿದಂತೆ, ನನಗೇನು ಗೊತ್ತೋ ಮಾರಾಯ, ಒಳಗಡೆ ಇದೆ ಬ್ಲೂ ಕ್ಯೂಬ್ ಅಂತ, ನಾ ಡ್ರೆಸ್ಸಿಂಗ್ ರೂಮಲ್ಲೇ ನಿಂತು ಹೊರಗೆ ಬಂದಿದ್ದೀನಿ 2 ಸಲ. ಅವರು ನಕ್ಕರು, ನನಗೂ ಫೋನ್ ಮಾಡಿದಾರೆ, ನೋಡಿ ಅಂಕಲ್ ಹಿಂಗೆ ಮಾಡ್ತಾ ನಮ್ಮಪ್ಪ ಅಂತ. ಅವನು ಹೇಳಿದ, ನನಗೇನು ಗೊತ್ತೋ, ಹೇಳಬಾರ್ದೇನು ಮೊದಲೇ ಇವರು ಅಂತಂದ. ಮುಗೀತು. ಆದರೆ ಮುಂದೊಂದು 8 ದಿವಸ ಆದಮೇಲೆ ನಮ್ಗೆ ದೊಡ್ಡ ಆಧ್ಯಾತ್ಮಿಕ ಅನುಭವ ಅನಿಸ್ಬಿಡುತ್ತೆ ನನಗಿದು. ನಾವೆಲ್ಲರೂ ಹಾಗೆ ಅಲ್ಲೇನ್ರಿ, ಭಗವಂತ ನಮ್ಮನ್ನು ಭೂಮಿಗೆ ಕಳಿಸಿದ್ದಾನೆ, ಏನಾರು ಸಾಧನೆ ಮಾಡ್ಕೊಂಡ್ ಬನ್ನಿ, ಸಾಧನೆ ಮಾಡ್ಕೊಂಡ್ ಬನ್ನಿ ಅಂತ. ನಾವು ಬಹಳ ಜನ ಡ್ರೆಸ್ಸಿಂಗ್ ರೂಮಲ್ಲಿ ನಿಂತು ವಾಪಸ್ ಹೋಗ್ತೀವಿ, ಬ್ಲೂ ಕ್ಯೂಬಿಗೆ ಹೋಗೋದೇ ಇಲ್ಲ ಅಲ್ವಾ. ಇಲ್ಲಿ ಪ್ರಶ್ನೆ ಹಿಂಗಿದೆ, ನೀವು ಡ್ರೆಸ್ಸಿಂಗ್ ರೂಮ್ನಲ್ಲೇ ನಿಂತು ಹೋದ್ರೆ ಜಗತ್ತು ದುಃಖಮಯ, ಮುಖ ಗಂಟು ಹಾಕೊಂಡೆ ಹೋಗೋದು ನಾವು. ಆದರೆ ಇದಲ್ಲ ಅಂಥೇಳಿ ಹುಡುಕೋದಿದೆಯಲ್ಲ, ಸ್ವಲ್ಪ ಪ್ರಯತ್ನ ಮಾಡಿ ಬ್ಲೂ ಕ್ಯೂಬ್ ಹುಡುಕಿದ್ರೆ ನೀವು, ಅದ್ಭುತ ಅಲ್ವಾ ಅದೇ ಜೀವನ. ಆದ್ದರಿಂದ ಜೀವನ ದುಃಖಮಯವೋ ಸಂತೋಷವೋ ಅನ್ನೋದು ನೀವು ಯಾವ ದೃಷ್ಟಿಯಿಂದ ನೋಡ್ತೀರಿ ಅನ್ನೋದ್ರ ಮೇಲೆ ಇರುವಂಥದ್ದು.

0: रेडियो सारंग 107.8 FM
1: ಅದರಿಂದ ಬುದ್ಧ ಹೇಳ್ತಾನೆ, ನಾನು ಮನುಷ್ಯನನ್ನ ಮನುಷ್ಯನನ್ನಾಗಿ ನೋಡಿದೆ, ಅಂದ್ರೆ ಏಕ ವ್ಯಕ್ತಿಯನ್ನಾಗಿ ನೋಡಿದೆ. ಅವನ ಕಷ್ಟ ನನ್ನ ಹೃದಯ ಮುಟ್ತು, ಆದ್ರಿಂದ ಅವನ ಕಷ್ಟಕ್ಕೆ ಪರಿಹಾರ ಹುಡುಕಬೇಕು ಅಂತ. ಆದ್ರೆ ಉಪನಿಷತ್ತುಗಳು ಹೇಳ್ತಾರೆ, ಹಂಗ ನೋಡ್ಬೇಡ ನೀನು, ಕಷ್ಟ ಎಲ್ರಿಗೂ ಬರುತ್ತೆ, ಆದ್ರೆ ಕಷ್ಟ ಅಂತ ನೋಡಿದಾಗ ಕಷ್ಟ. ಒಂದು ಉದಾಹರಣೆ ಹೇಳಬೇಕು, ಮನೆಗೆ ಯಾರೋ ದೊಡ್ಡವರು ಬರ್ತಾರೆ, ಅವ್ರು ಮೂರು ಜನ ಬರ್ತಾರೆ, ಒಬ್ಬರು ಹಿರಿಯರು ಬಹಳ ತಿಳ್ಕೊಂಡಿದ್ದಾರೆ ಬರ್ತಾರೆ. ಮನೆ ಆಕೆ ಎರಡು ಅವಕಾಶಗಳಿದ್ದಾವೆ ಈಗ. ಒಂದು, ಎಷ್ಟು ಜನ ಬರ್ತಾರೆ? ಮೂರು ಜನನ? ಎರಡು ದಿವಸ? ನಾಲ್ಕು ದಿವಸ ಇರ್ತಾರಂತ. ಅಯ್ಯೋ ಆಯ್ತಪ್ಪ, ಕೊಜೀತೀರಂತ. ಈ ನಾಲ್ಕು ದಿವಸ ದುಡಿದು ಸಾಯ್ಬೇಕು ನಾನು. ಇದು ಒಂದು ದೃಷ್ಟಿ, ಬರಬೇಕು ದುಡಿಯೋ ನಾನೇ ತಾನೆ, ಯಾಕಪ್ಪ ಬರ್ತಾರೆ ನಮ್ಮ ಮನೆಗೆ ಮಂದಿ, ಬರ್ಬಾರ, ಬೇಕಾದ್ರೆ ಬಂದ್ರೆ ಕಷ್ಟ, ದುಡ್ತಾ ತಪ್ಪಲ್ಲ. ಇದು ಕಷ್ಟ, ದುಃಖದ ಸೂಚನೆ ಇದು. ಆದ್ರೆ ಅದನ್ನು ಇನ್ನೊಂದು ರೀತಿ ನೋಡೋದಾದ್ರೆ, ಯಾರು ಯಾರು ಮನೆಗೆ ಬರ್ತಾರ್ರಿ ಸುಮ್ಮನೆ ಅಲ್ಲ, ಯಾರು ಮನೆಗೆ ಹೋಗ್ತಾರೆ, ಯಾರು ಅವ್ರಿಗೇನು ಊಟ ಇಲ್ವಾ? ದೊಡ್ಡವರು, ನಮ್ಗೆ ಅವಕಾಶ ಸಿಕ್ಕಿದೆ, ದೊಡ್ಡವರು ಬರೋದು ಅಪರೂಪ ನಮ್ಮ ಮನೆಗೆ, ಬರಲಿ, ಮೂರು ದಿವಸ ಅಲ್ಲ ನಾಲ್ಕು ದಿವಸ ಇರಲಿ, ಅವ್ರ ಜೊತೆಗೆ ಮಾತಾಡ್ಕೊಳ್ಳೋಣ, ಅವಕಾಶ ಇದೆ, ಸಂಭ್ರಮ ಅಲ್ವ ಅವ್ರ ಜೊತೆಗೆ ಇರುವಂಥದ್ದು, ಮಾಡೋಣ, ಎಲ್ಲರೂ ಕೂತ್ ಮಾಡೋಣ ಬನ್ನಿ. ಆಮೇಲೆ ಸಾಯಂಕಾಲ ಕೂತ್ ಹರಟೆ ಹೊಡೆದು ಅವ್ರ ಕಡೆಯಿಂದ ಏನೇನು ತಿಳುವಳಿಕೆ ತಿಳ್ಕೊಳ್ಳೋಣ. ಇದು ಎರಡನೇ ದೃಷ್ಟಿ, ಸಂದರ್ಭ ಒಂದೇ ತಾನೆ. ಮನೆಗೆ ಬರೋರು ದೊಡ್ಡವರು, ಅಯ್ಯೋ ಪೀಡೆಪ್ಪ ಬಂದ್ಬಿಟ್ರು ನೋಡಿ, ನಾಲ್ಕು ದಿವಸ ನನ್ನ ಕಷ್ಟ ಮುಗಿಲಿಲ್ಲ ಅಂತ ಗೊದ್ದಾಡೋದು ದುಃಖ. ಆದ್ರೆ ಅದನ್ನೇ ಒಂದ್ ದೊಡ್ಡ ಅವಕಾಶ ಅಂತ ಬಳಸ್ಕೊಳ್ಳೋದು ಇದೆಯಲ್ಲ, ಇದನ್ನ ಸಂತೋಷ ನೋಡುವಂಥದ್ದು. ಮನೆಯಲ್ಲಿ ಹಿರಿಯರು ಯಾರಿಗೂ ಆರಾಮಿಲ್ಲ, ತಂದೆ ತಾಯಿ ಅಜ್ಜ ಅಜ್ಜಿ ಯಾರು ಒಬ್ಬರಿಗೆ ತುಂಬಾ ಆರಾಮಿಲ್ಲ, ಅನಾರೋಗ್ಯ ಮಲ್ಕೊಂಡಿದ್ದಾರೆ. ಎರಡು ದೃಷ್ಟಿಯಿಂದ ಗಮನಿಸಬಹುದು. ಒಂದು, ಆಯ್ತಪ್ಪ ನನ್ನ ಜೀವ ಸಣ್ಣ ಆಯ್ತೀನ, ಅವ್ರು ರಿಪೇರಿ ಆಗಿ ಆಗೋ ತನಕನೂ ನಾ ರಿಪೇರಿಗೆ ಬರ್ತೀನಿ. ಎಷ್ಟು ಮಾಡೋದ್ರಿ ಇದೆಯಾ ಮಾಡೋದಂದ್ರೆ, ಹಾಸಿಗೆ ಮೇಲೆ ಕೂತ್ ಮಲ್ಕೋಬೇಕು ತಾರೆ, ಎಲ್ಲ ಅಲ್ಲೇ ಮಾಡ್ಬೇಕು ನಾವು, ಬಹಳ ಕಷ್ಟ ಇದು. ಅಯ್ಯೋ ಒದ್ದಾಟ, ಒದ್ದಾಟ ಅಲ್ವಾ, ಒಂದು ರೀತಿ ಒದ್ದಾಟ, ಸಂಕಟ ಅಂತ ಅನ್ಸುತ್ತೆ. ಇನ್ನೊಂದು ರೀತಿ ನೋಡಿದಾಗ, ನೀವು ಮಗುವಾಗಿದ್ದಾಗ ನೀವು ತೊಂದರೆ ಕೊಟ್ಟದ್ದು ಎಷ್ಟಿತ್ತು ಅಂದ್ರೆ, ಅವ್ರು ಕೊಟ್ಟ ತೊಂದರೆ 1% ಇಲ್ಲ. ನೀವು ಮಗು ಆಗಿದ್ದಾಗ ತಾಯಿ ಬೇಜಾರು ಮಾಡಿಕೊಂಡು ಎಷ್ಟು ತೊಂದರೆ ಕೊಡ್ತಾನೆ, ಹೊರಗಾಕ್ರಿ ಇವನ್ ಅಂದಿರ್ ಬದುಕ್ತಿದ್ವ ನಾವೆಲ್ಲಾದ್ರೂ. ಆಕೆ ಆರಾಮಿಲ್ಲದೆ ಮಲ್ಕೊಂಡಾಗ ಆಕೆಗೆ ಸೇವೆ ಮಾಡೋದು ಇದೆಯಲ್ಲ, ಅವಕಾಶ ಅದು ಭಗವಂತ ಕೊಟ್ಟದ್ದು. ಹೀಗಾದ್ರೂ ಋಣ ತೀರ್ಸೋಕೊಂದು ಅವಕಾಶ ಆಯ್ತು. ಎರಡು ದೃಷ್ಟಿಯಿಂದ ನೋಡ್ಬೋದಲ್ಲ, ನಾಳೆ ಬೇಕು ಅಂದ್ರೂ ಆ ಜೀವ ಸಿಗಲ್ಲ ನಿಮಗೆ, ನೀವು ಹಂಬಲಿಸಿದ್ರು ಕೂಡ ಸಿಗಲಾರ್ದಂತ ಜೀವ ಇದೆ, ಕೊನೆ ಹಂತದಲ್ಲಿದೆ. ನನಗೆ ಆದಿದ್ದಷ್ಟು ಮಾಡ್ತೀನಿ, ಸಂಭ್ರಮದಿಂದ ಪ್ರೀತಿಯಿಂದ ಮಾಡ್ತೀನಿ ಅನ್ನೋದು ಸುಖ ಆಗ್ತದೆ, ಅದು ಭಾರ ಅನ್ಕೊಂಡಾಗ ದುಃಖ ಆಗ್ತದೆ. ಆದ್ರಿಂದ ದಯವಿಟ್ಟು ಒಂದು ಮಾತು ಅವನು ನೆನಪಿಡ್ಬೇಕಾದದ್ದು, ಇಲ್ಲಿ ಬುದ್ಧನ ಚಿಂತೆ ಮಾಡುವಾಗ, ಸುಖ ದುಃಖ ಬರೀ ಘಟನೆಗಳು ಮಾತ್ರ. ನಾನು ವೈಯಕ್ತಿಕ ಅಭಿಪ್ರಾಯ ಇದು, ನಾನು 2600 ವರ್ಷ ಹಿಂದಿದ್ದರೆ ಬುದ್ಧನಿಗೆ ಹೇಳ್ತಿದ್ದೆ, ನಾನು ಖಂಡಿತವಾಗಿ ಹೇಳ್ತಿದ್ದೆ, ಬರೀ ದುಃಖ ಅನ್ನೋ ಜಗತ್ತಲ್ಲಿ ಇಲ್ಲ, ನೀ ನೋಡೋ ರೀತಿ ಮೇಲಿದೆ, ಬರೀ ಸುಖ ಅನ್ನೋದು ಇಲ್ಲ, ಅವು ಘಟನೆಗಳು ಮಾತ್ರ. ಆದ್ರೆ ನಮಗೆ ಅಭಿಪ್ರಾಯ ಏನಾಗಿದೆ ಅಂದ್ರೆ, ಒಂದು ದುಃಖ ಬಹಳ ದಿವಸ ಕಾಡಿಬಿಡುತ್ತೆ ನಮ್ಮನ್ನ ಅಂತ, ಬಹಳ ಅಂಟ್ಕೊಂಡಿದ್ದೀವಿ ಅದಕ್ಕೆ ನಾವು. ಬಹಳ ಅಂಟ್ಕೊಂಡಾಗ ದುಃಖ ಜಾಸ್ತಿ ದಿವಸ ಇರುತ್ತೆ. ಸಂತೋಷ ಇಲ್ವೇನ್ರಿ ಜೀವನದಲ್ಲಿ? ಸಂತೋಷ ಬೇಕಾದಷ್ಟು ಇದೆಯಲ್ಲಪ್ಪ, ಸಂಭ್ರಮ ಪಡಲ್ವಾ ನಾವು? ನನಗೆ ಒಬ್ಬ ಮನುಷ್ಯ ಹೇಳಿದ್ದ, ಅದನ್ನು ಹೇಳ್ಬಿಡ್ಬೇಕು ನಿಮಗೆ, ಅದು ಯಾವ ಪುಸ್ತಕದಲ್ಲೂ ಸಿಗೋದಲ್ಲ.

0: Radio Sarang 107.8 FM.
1: ನನಗೊಬ್ಬ ಜಪಾನೀಸ್ ಝೆನ್ ಗುರು ಇದನ್ನು ಕಲಿಸ್ಕೊಟ್ಟ. ಇದು ಬಹುಶಃ ಹಿಂದೆ ಹೇಳಿಲ್ಲ ಅನ್ಸುತ್ತೆ ನಾನು. ಇದನ್ನು ಬಹಳ ನನಗಂತೂ ಪ್ರಯೋಜನ ಆದದ್ದು. ಆತ ಹೇಳಿದ್ದು ಹೌ ಟು ಬಿಕಮ್ ಎ ಹೀರೋ ವೆನ್ ಯು ಆರ್ ಹರ್ಟ್ ಅಂತ. ಸಾಮಾನ್ಯವಾಗಿ ನಿಮಗೆ ನೋವಾದಾಗ, ದುಃಖ ಆದಾಗ ಯು ಡೋಂಟ್ ಬಿಕಮ್ ಎ ಹೀರೋ, ಯು ಬಿಕಮ್ ಎ ಝೀರೋ. ಮನಸ್ಸಿಗೆ ನೋವಾದಾಗ, ತಮ್ಮ ಯಾರೋ ಬೈದಾಗ, ನೋವಾದಾಗ ನಾವು ಝೀರೋ ಆಗ್ತೀವಿ, ಹೀರೋ ಆಗಲ್ಲ. ಆತ ಹೇಳೋದೇನು ಗೊತ್ತಾ, ಹೌ ಟು ಬಿಕಮ್ ಎ ಹೀರೋ ವೆನ್ ಯು ಆರ್ ಹರ್ಟ್ ಅಂತ. ನಿಮ್ಮ ಮನಸ್ಸಿಗೆ ನೋವಾದಾಗ ನೀವು ಹೀರೋ ಆಗೋದು ಹೆಂಗೆ ಅಂತ ಅವನು ಬರೀ ತೋರಿಸ್ತಿದ್ದ. ಇಲ್ಲಿ ಬರೆಯೋಕ್ಕಾಗಲ್ಲ, ಬಟ್ ತೋರಿಸ್ತೀನಿ, ಹೇಳ್ತೀನಿ ನಾನು. ಅವನು ಹೇಳೋನು ಹೀರೋ ಅನ್ನೋ ಪದದಲ್ಲಿ ಎಷ್ಟು ಅಕ್ಷರ ಇದೆ. ಆ ಮನುಷ್ಯಗೆ 120 ವರ್ಷ ಅಂತ ಹೇಳ್ತಾ ಇದ್ರಪ್ಪ ಅವರು. ಅವ್ನು ನೋಡಿದ್ರೆ 55-60 ಹಂಗಿದ್ದ ಅವನು. ಏನು ಶಾಂತ ಮುಖ ರೀ ಆತಂದು ನೋಡಿದ್ರೆ ನಮ್ಗೆ ಸಂತೋಷ ಆಗ್ಬೇಕು. ಆತ ಸಾಧನೆ ಮಾಡಿದ ಮನುಷ್ಯ ಆತ. ಆತ ತೊದಲ್ಕೊಂಡು ಇಂಗ್ಲೀಷ್ ಅಷ್ಟು ನೆರವುಗಳು ಮಾತಾಡೋಕ್ಕಾಗಲ್ಲ. ಆತ ಹೇಳಿದಂಥ ವಿದ್ಯೆ ನನಗೆ ಇನ್ನೂ ಮರ್ತಿಲ್ಲ, ನನಗೆ ಭಾಳ ಪ್ರಯೋಜನ ಆಗಿದೆ ಜೀವನದಲ್ಲಿ. ಅವನು ಹೇಳಿದ, ಇಂಗ್ಲೀಷಲ್ಲಿ 4 ಅಕ್ಷರ ಇದೆ ಹೀರೋ ಅನ್ನೋ ಪದಕ್ಕೆ, HERO ಹೀರೋ ಅಂತ. ಎಚ್ ಅಂದ್ರೆ ಮೊದಲನೇ ಅಕ್ಷರ. ಎಚ್ ಅಂದ್ರೆ ಏನು? ಹರ್ಟ್ ಅಂದ್ರೆ ನೋವಾಗೋದು. ಹರ್ಟ್ ಅಂದ್ರೆ ಏನದು? ದೈಹಿಕವಾಗಿ ಆಗಲಿ ಮಾನಸಿಕವಾಗಲಿ ಒಂದು ಘಟನೆ ಅಷ್ಟೇನೆ, ಇಟ್ಸ್ ಎ ಹ್ಯಾಪನಿಂಗ್. ಎಚ್ ಈಸ್ ಓನ್ಲಿ ಎ ಹ್ಯಾಪನಿಂಗ್ ಅಂತ. ಈಗ ನೀವು ತರಕಾರಿ ಹಚ್ತಾ ಇರ್ತೀರಿ, ನಿಮ್ಮ ಅತ್ಯಂತ ಪ್ರೀತಿ ಸೀರಿಯಲ್ ನೋಡ್ತಾ ಇರ್ತೀರಿ, ಚಕ್ ಅಂತ ಬೆಳ್ಳ ಕತ್ತರಿಸ್ಕೊಂಡ್ರಿ. ಎಷ್ಟು ಟೈಮ್ ತೊಗೊಂಡು ಬರೆದು ಕತ್ಕೋಬೇಕಾದ್ರೆ? 1 ಸೆಕೆಂಡಲ್ಲಿ ಕತ್ತರಿಸ್ತು ಬೆಳ್ಳೆ ನಿಮ್ದು. ಆದರೆ ಅದು ಗುಣ ಆಗ್ಬೇಕಾದ್ರೆ 3 ವಾರ ಬೇಕು ಅಲ್ವಾ? ಬೆಳ್ಳೆ ಕತ್ತರಿಸ್ಕೊಂಡು ಒಂದೊಂದು ಕ್ಷಣ ಅದು ಹರ್ಟ್, ಅದು ಕೈಯಿಂದ ಕತ್ತರಿಸ್ಕೊಂಡದ್ದು ಒಂದೇ ಕ್ಷಣದಲ್ಲಿ ಕತ್ತರಿಸ್ಕೊಂಡ್ಬಿಟ್ರಿ. ಅಥವಾ ಬೆಳಿಗ್ಗೆ ನೀವು ವಾಕಿಂಗ್ ಹೋಗ್ತಿರ್ತೀರಿ ಗಂಡ ಹೆಂಡತಿ, ಹೋದಾಗ ಯಾವನೋ ಬರ್ತಾನೆ, ಏನೋ ಇಡಿಯಟ್ ಅಂತ, ನಿಮಗೆ ಮೂರ್ಖ ಇದ್ದೀನಿ ನೀನು ಅಂತಾನೆ. ಎಷ್ಟು ಟೈಮ್ ತೊಗೊಂಡು ತನ್ನಬೇಕಾದ್ರೆ ಅವನಿಗೆ? 5 ಸೆಕೆಂಡಲ್ಲಿ ಅಂತ ಹೋಗ್ಬಿಟ್ಟ ಅವನು ಇಡಿಯಟ್ ಅಂತ. ನಾನು ಬಿಟ್ಬಿಡ್ತೇನೆ ಅಷ್ಟಕ್ಕೆ ಅದನ್ನ. ನನಗೆ ಇಡಿಯಟ್ ಅಂತಾನೆ ಅವನು, ಅವನು ಇಡಿಯಟ್, ಅವ್ರ ಮನೆತನ ಇಡಿಯಟ್ ಅಂತ ಕೂಗಾಡಲ್ಲ ನಾವು. ಇನ್ನೊಂದು ನೋಡಿ, ಕೆಲವರು ಹೇಳೋದು ನೋಡ್ಬೇಕು. ಬೆಳಗ್ಗೆ ಸಿಕ್ಕ ನೋಡ್ರಿ ಅವನು, ಅಯ್ಯೋ ಇಡೀ ದಿವಸ ಹಾಳಾಗೋಯ್ತು ನಂದು ಅನ್ನಲ್ಲ ನಾವು. ಬೆಳಗ್ಗೆ ಅವನು ನೋಡಿದ್ನೋ, ಅವನ ಮಾತು ಕೇಳಿದ್ನೋ, ಇಡೀ ದಿವಸ ಹಾಳಾಗೋಯ್ತು. ಎಷ್ಟೊತ್ತು ನೋಡಿದ್ರಿ ಅವನ್ನ? 1 ನಿಮಿಷ. ಮುಂದೆ 23 ತಾಸು 59 ನಿಮಿಷ ನೀವು ಬೇರೆನೆ ಇದ್ರಿ, ಆದ್ರೂ ಅದೇ ಕಾಡಿದೆ ನಿಮ್ಮನ್ನ. ಅದು ಅನ್ಕೊಳ್ದು ಇಡಿಯಟ್ ಅಂತ ನನಗೆ ಅವನು. ಅದು ನನ್ನ ಹೆಂಡತಿ ಪಕ್ಕದಲ್ಲಿದ್ದಾಗ ಇಡಿಯಟ್ ಅನ್ಬೇಕು ಅವನು? ಆಕೇನು ಅನ್ಕೋತಾಳ ನನ್ನ? ಇದು ಗೊಯ್ ಗೊಯ್, ಇದು ಬಹಳ ಚಂದ. ಇದು ಮೊದಲನೇದು ಹರ್ಟ್. ಹರ್ಟ್ ಅಂದ್ರೆ ನೋವಾಗುವಂಥದ್ದು, ಅದು ನೀವು ಅಪೇಕ್ಷೆ ಪಟ್ಟು ಅಪೇಕ್ಷೆ ಪಡೆದೇನೋ ಆಗ್ಬಿಡುವಂಥದ್ದು. ಹರ್ಟ್ ಹ್ಯಾಪನ್ಸ್ ವಿತ್ ಆರ್ ವಿದೌಟ್ ಯುವರ್ ಪರ್ಮಿಷನ್. ಅದು ಘಟನೆ, ದೈಹಿಕವಾಗಿ ಆಗಲಿ ಮಾನಸಿಕವಾಗಲಿ ಒಂದು ಹ್ಯಾಪನಿಂಗ್ ಅದು. ನೆಕ್ಸ್ಟ್ ಇ ಇದೆಯಲ್ಲ, HE ಇವ್ಯಾಲ್ಯೂಯೇಷನ್ ಅಂತ. ಮನಸ್ಸು ಅದ್ರ ಬಗ್ಗೆ ಚಿಂತನೆ ಮಾಡುತ್ತೆ. ಆ ಘಟನೆ ಆದದ್ದು 1 ಸೆಕೆಂಡು, 2 ಸೆಕೆಂಡು, 5 ಸೆಕೆಂಡು, ಆದ್ರೆ ನಾನು ಮುಂದೆ ಎಷ್ಟು ವರ್ಷ ನೆನೆಸ್ತೀನಿ ಗೊತ್ತಾ ಅದನ್ನ? ಅಯ್ಯೋಯ್ಯೋ, ನೆನೆಸ್ಕೊಂಡು ಈ ಕೆಲವು ಸಿನಿಮಾಗಳು ನೋಡ್ಬೇಕು. ಅವನು ಹೇಳ್ತಿರ್ತಾನೆ, 25 ವರ್ಷ ಇಂಥ ಕಾಮ್ ಕೇಳಿ ತಡಪ್ರಾತ, 25 ವರ್ಷ ಪ್ರತಿಕಾರಕ್ಕೆ ಒದ್ದಾಡ್ತಾ ಇದ್ದೆ. ಅಯ್ಯೋ ಜನ್ಮ, ಯಾವುದೋ ಒಂದು ಸಣ್ಣ ಘಟನೆ ಆಗಿದೆ, 25 ವರ್ಷ ಕಾಯ್ಕೊಂಡಿದ್ದಾನು ಹೊಡಿಬೇಕು ಅಂತ. ಅಂದ್ರೆ 25 ವರ್ಷ ಮನಸ್ಸಲ್ಲಿ ಕುದ್ದಿಲ್ಲ, ಕುದ್ದು ಹೋಗಿಲ್ಲ ಅವನು. ಅವನು ಸಫರ್ ಆದದ್ದು 1 ನಿಮಿಷ ಅಲ್ಲ, ಅದು 25 ವರ್ಷ ಸಫರ್ ಆಗಿದ್ದಾನು ಅವನು. ಈ ಇವ್ಯಾಲ್ಯೂಯೇಷನ್, ಟೂ ಮಚ್ ಆಫ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ ನಾವು. ಅದಕ್ಕೆ ನಿಮ್ಗೆ ಯಾರಾದರೂ ಏನಾದರೂ ಒಂದು ಮಾತಂದ್ರೆ ಮರೆಯೋದೇ ಇಲ್ಲ ರೀ ನಾವು. ನೆನಪಿದೆಯಾ?

0: रेडियो सारंग 107.8 FM.
1: नेक्स्ट ಮುಂದೆ ಆರ್ ಬರ್ತದಲ್ಲ, ಆರ್ ಅಂದ್ರೆ ಏನು? ಅದನ್ನ ರೆಸ್ಪಾನ್ಸ್ ಮಾಡಬೇಕು, ಇಲ್ಲಾಂದ್ರೆ ರಿಯಾಕ್ಟ್. ಎರಡು ಆರ್ ಇದೆ ಆರ್ ಒಳಗೆ. ಒಂದು ರಿಯಾಕ್ಟ್ ಅಂದ್ರೆ ಪ್ರತಿಕ್ರಿಯೆ ತೋರಿಸುವಂತದ್ದು. ಯಾವನೋ ಬೇಡದ, ನೀ ಹುಚ್ಚ ಇದ್ಯ, ನಾನಲ್ಲ ನೀ ಹುಚ್ಚ ಅಂತ ಬೈತೇನಲ್ಲ. ಕೆಲವ್ರು ಹೇಳ್ತಾರೆ ನೋಡ್ಬೇಕು, ಜೋರಾಗಿ ಹೇಳ್ತಾರೆ ಕೆಲವರು. ನಾವೆಲ್ಲ ನೇರವಾಗಿ ಮಾತಾಡೋರ್ರಿ, ಒಂದ್ ಹೊಡೆತ ಎರಡು ತುಂಡು, ಏನ್ ದೊಡ್ಡ ಸಾಧನೆ ಅದು? ಹಂಗೆ ಹೇಳೋದೇನು ದೊಡ್ಡ ಸಾಧನೆ ಅಲ್ಲ, ಹೇಳೋದನ್ನ ತಡ್ಕೊಳ್ಳೋ ದೊಡ್ಡ ಸಂಯಮ ಅದು, ದೊಡ್ಡ ಸಾಧನೆ ಅದು. ಆದ್ರೆ ಕೆಲವ್ರು ಹಂಗಿಲ್ಲ, ನಾವೆಲ್ಲ ಉದ್ರಿ ಇಡಲ್ಲ ರೀ, ವಾಪಸ್ ಕೊಟ್ಬಿಡ್ತೀವಿ. ಇದು ರಿಯಾಕ್ಟ್. ಇದು ರಿಯಾಕ್ಟ್ ಇನ್ನೊಂದಿದೆಯಲ್ಲ ಆರು, ರೆಸ್ಪಾನ್ಸ್ ಅಂತ. ಅದು ಪ್ರತಿಕ್ರಿಯೆ ಅಲ್ಲ, ಸಂಯಮದಿಂದ ತಿಳುವಳಿಕೆಯಿಂದ ಉತ್ತರ ಕೊಡುವಂಥದ್ದು. ಈ ರಿಯಾಕ್ಟಿಗೂ ರೆಸ್ಪಾನ್ಸ್ಗೂ ವ್ಯತ್ಯಾಸ ಏನು? ರಿಯಾಕ್ಟ್ ಅಂದ್ರೆ ಪಟ್ ಅಂತ ಹೇಳ್ಬಿಡೋದು, ರಿಸ್ಪಾನ್ಸ್ ಅಂತ ತಡ್ಕೊಂಡು ಹೇಳಬೇಕು. ನನಗೆ ಅವ ಮೂರ್ಖ ಅಂದಲ್ಲ ಬೆಳಿಗ್ಗೆ, ನೀ ಮೂರ್ಖ ಅಂದ್ಬಿಟ್ಟೆ ನಾನು, ಅದು ರಿಯಾಕ್ಟ್ ಆಯ್ತು. ಅದ್ರ ಬದಲು ನನಗೆ ಯಾಕೆ ಮೂರ್ಖ ಅಂದ ಅವನು? ಒಂದು ಕ್ಷಣ ವಿಚಾರ ಮಾಡಿ, ಭಾಳ ಜಾಸ್ತಿ ಬೇಕಾಗಿಲ್ಲ. ಅಯ್ಯೋ ನೀನೇ ಮಾಡಿದ್ದೆ, ನಾ ಮೂರ್ಖರ ಕೆಲಸನೇ ಅಲ್ವಾ ಮಾಡಿದ್ದು, ನಾ ಮಾಡಿದ ತಪ್ಪಲ್ವಾ ಅದು? ಅದಕ್ಕೆ ಅಂದಿದ್ದಾನು, ನಾ ಮೂರ್ಖತನ ಮಾಡಿದ್ದೀನಿ, ಮೂರ್ಖ ಅಂದಿದ್ದಾನೆ, ತಪ್ಪೇನಿದೆ ಅದರೊಳಗೆ ಅಂತಾದ್ರೂ ಒಂದು ಆಗ್ಬೋದು. ಅಥವಾ ನಾ ಏನು ಕೆಟ್ಟ ಕೆಲಸ ಮಾಡಿಲ್ಲ, ತಪ್ಪು ಮಾಡಿಲ್ಲ, ಅವ್ನು ಮೂರ್ಖ ಅಂದ್ರೆ ರಾಂಗ್ ನಂಬರ್ ಅಷ್ಟೇನೆ. ಈಗ ಯಾರಾದ್ರು ಬಂದು ಏ ರಮೇಶ ಬರೋ ಅಂತ ಕರೆದು ತಿರುಗಿ ನೋಡ್ತೇನೆ ನಾನು, ಇಲ್ಲ ರಮೇಶ ಅಲ್ಲ, ನಾ ಗುರುರಾಜ ಅಲ್ವಾ, ರಾಂಗ್ ನಂಬರ್ ಅದು. ಎಷ್ಟು ತಿಳುವಳಿಕೆ ಬರುತ್ತೆ ನೋಡಿ. ಅವನು ಮೂರ್ಖ ಅಂದಾಗ ನಾನು ಮೂರ್ಖತನದ ಕೆಲಸ ಮಾಡಿದ್ರೆ ಅವ್ನು ಸರಿಯಾಗಿ ಅಂದಿದ್ದಾನೆ, ಅದಕ್ಕೂ ಕೋಪ ಮಾಡ್ಕೊಳ್ಳೋ ಕಾರಣ ಇಲ್ಲ. ನಾನು ಮೂರ್ಖತನದ ಕೆಲಸ ಮಾಡದೆ ಹೋದಾಗ ಮೂರ್ಖ ಅಂದ್ರೆ ಅದು ರಾಂಗ್ ನಂಬರ್ ನನ್ಗಲ್ಲ ಅದು. ಎರಡು ರೀತಿಯಿಂದನೂ ಮನಸ್ಸು ಸಮಾಧಾನ ಆಗ್ತದೆ, ಅದು ಇಮೋಷನಲ್ ಸ್ಟೇಟ್ ಆಫ್ ಮೈಂಡ್ ಅಂಡ್ ರ್ಯಾಷನಲ್ ಸ್ಟೇಟ್ ಆಫ್ ಮೈಂಡ್ ಅಂತ ಇಟ್ಕೊಂಡಿರ್ತೀವಿ. ನಾವು ಇಮೋಷನಲ್ ಇದ್ದಾಗ, ಭಾವನಾತ್ಮಕವಾಗಿದ್ದಾಗ ಪಟ್ ಅಂತ ಮಾಯಿಂದ ಮಾತು ಬಂದ್ಬಿಡ್ತವೆ. ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಆಗಿದೆ, ಕೋಪದಿಂದ ಅಂದ್ಬಿಟ್ಟು ಹಿಂದಾಸಿ ಹೋಗಿ ಬೇಜಾರು ಮಾಡ್ಕೋಬೇಡ್ರಿ, ಏನೋ ಕೋಪದಲ್ಲಿ ಅಂದ್ಬಿಟ್ಟೆ ಅಂದಿಲ್ಲ ನಾವು ಎಷ್ಟೋ ಸಲ. ಯಾಕೆ? ಅವಾಗ ಭಾವನಾತ್ಮಕವಾಗಿ ಏರಿದಾಗ ಹೇಳ್ಬಿಡ್ತೀವಿ, ಅದು ರಿಯಾಕ್ಷನ್ ಅದು. ಆದ್ರೆ ಅದನ್ನೇ ಒಂದು ಚೂರು ತಡೆದು ನಾನು ನಿಧಾನಕ್ಕೆ ಮಾತಾಡಿದ್ರೆ ಹಂಗೆ ಮಾತಾಡ್ತಿರ್ಲಿಲ್ಲ, ಅದು ರ್ಯಾಷನಲ್ ಸ್ಟೇಟ್ ಆಫ್ ಮೈಂಡಲ್ಲಿ ಬರೋದು. ಇಲ್ಲಿ ಬರೋದಿದ್ದೇನೆ, ಮೂರನೇ ಆರ್ ಹೇಳಿದ್ನಲ್ಲ, ರಿಯಾಕ್ಟ್ ಆರ್ ರಿಸ್ಪಾನ್ಸ್. ಕಡಿದ ಓ ಇದೆ ನೋಡ್ರಿ ಹೀರೋದೊಳಗೆ, ಎಚ್ ಹ್ಯಾಪನಿಂಗ್, ಇ ಇಸ್ ಇವ್ಯಾಲ್ಯೂಯೇಷನ್, ಆರ್ ಈಸ್ ರಿಯಾಕ್ಟ್ ಆರ್ ರಿಸ್ಪಾನ್ಸ್. ರಿಯಾಕ್ಟ್ ರಿಸ್ಪಾನ್ಸ್, ಅದಕ್ಕೆ ಒಂದು ಭಾಷೆ ಹೇಳಬೇಕು. ಅಧಿಕಾರದಲ್ಲಿ ಇದ್ದಂಥ ದೊಡ್ಡ ಜನ ರಿಸ್ಪಾನ್ಸಿಬಲ್ ಪೀಪಲ್ ಅಂತಾರೆ, ರಿಯಾಕ್ಟಿಬಲ್ ಪೀಪಲ್ ಅನ್ನಲ್ಲ. ಆದರೆ ಭಾಳ ಜನ ರಿಯಾಕ್ಟೇ ಮಾಡ್ತಾರೆ, ಅವ್ರು ರಿಯಾಕ್ಟ್ ಮಾಡಬಾರದು ಅಂತ ರಿಸ್ಪಾನ್ಸಿಬಲ್ ಅಂತ ಕರೆಯೋದು ಅವ್ರನ್ನ. ಅಂದ ತಕ್ಷಣ ಏನು ಮಾತಾಡಬೇಡಿ, ಯಾರೂ ತಲೆ ಪಿಸ್ತೂಲ್ ಹಿಡಿದಿಲ್ಲ, ಮಾತಾಡು ಮಾತಾಡು ಅಂತ ಯಾರು ಹೇಳಿಲ್ಲ. ಅಂತ ಪರಿ ಅವಸರ ಮಾಡ್ಕೊಂಡು ಯಾಕೆ ಹೇಳ್ತೀರಿ, ವಿಚಾರ ಮಾಡಿ ಹೇಳಿ ಅಂತ. ರಿಯಾಕ್ಟ್ ಅಂಡ್ ರಿಸ್ಪಾನ್ಸ್, ಕಡೆಯದು ಓ ಇದೆಯಲ್ಲ, ಔಟ್ಕಮ್. ವಾಟ್ ಈಸ್ ದ ಔಟ್ಕಮ್ ಆಫ್ ಆಲ್ ದಿಸ್? ಇದರದೆಲ್ಲ ಪರಿಣಾಮ ಏನಪ್ಪ, ಫಲ ಏನು, ಫಲಶ್ರುತಿ? ಎರಡಿದೆ, ಒಂದು ತಿಳುವಳಿಕೆ ಬರುತ್ತೆ, ದೇರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಯು ಫೀಲ್ ಮಿಸರಬಲ್. ಒಂದು ತಿಳುವಳಿಕೆ ಬರ್ತದೆ, ಇಲ್ಲಾಂದ್ರೆ ಬಹಳ ಮಿಸರಬಲ್ ಆಗ್ತೀರಿ, ಕಷ್ಟಪಡ್ತೀರಿ, ದುಃಖ ಪಡ್ತೀರಿ. ಎರಡು, ಯಾವಾಗ ಆಗ್ತದೆ ಅಂತ ಬಹಳ ಚಂದ ಹೇಳಿದವನು ಜನ್ ಮಾಸ್ಟರು. ಯಾವಾಗ ಯಾವಾಗ ನೀನು ರಿಯಾಕ್ಟ್ ಮಾಡಿದ್ದೀಯೋ, ಪ್ರತಿಕ್ರಿಯೆ ತೋರಿಸಿದ್ದೀಯೋ, ಆಗ ನೀ ಮಿಸರಬಲ್ಲೇ ಆಗೋದು. ಯಾವಾಗ ಯಾವಾಗ ರಿಸ್ಪಾನ್ಸ್ ತೋರಿಸಿದ್ದೀಯೋ, ಅಂದ್ರೆ ತಡೆದು ವಿಚಾರ ಮಾಡಿ ಉತ್ತರ ಕೊಟ್ಟಿದ್ದೀಯೋ, ಆವಾಗೆಲ್ಲ ತಿಳುವಳಿಕೆ ಬರ್ತದೆ. ಬಹಳ ಚಂದ. ಯಾವಾಗ ನಾನು ಕೋಪದಿಂದ ಮಾತಾಡಿದ್ದೇನೋ, ಕೋಪದ ಪ್ರತಿಫಲ ನನ್ನ ದುಃಖನೇ ಆಗೋದು. ಆದ್ರೆ ತಿಳುವಳಿಕೆಯಿಂದ, ಪ್ರೀತಿಯಿಂದ ಮಾತಾಡಿದಾಗ ಕೋಪ ಬರಲ್ಲ. ಅಕಸ್ಮಾತ್ ನನಗೆ ಯಾರಾದರೂ ಮೂರ್ಖ ಅಂದ್ರೆ ಪೇಷನ್ಸ್ ಬೇಕು, ತಳ್ಕೋಬೇಕು, ಎಫರ್ಟ್ ಮಾಡ್ಬೇಕಾಯ್ತು, ಒಂದೇ ಸಲ ಬರಲ್ಲ ಅದು. ಏನು ಹೇಳಬೇಡಿ, ಯಾವಾಗ ಆತನೇ ಬರ್ತಾನೆ ಮರುದಿವಸ, ಸಾರಿ ಸರ್ ನಾ ಏನೋ ಅಂದ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ ಅಲ್ಲ, ಆತನೇ ತಿಳುವಳಿಕೆ ಬಂದಿದೆ. ನೀವು ರಿಯಾಕ್ಟ್ ಮಾಡಿದ್ರೆ ಅವನು ಜಗಳಕ್ಕೆ ಬರ್ತಾನೆ. ಆದ್ದರಿಂದ ಎಲ್ಲಿ ರಿಯಾಕ್ಷನ್ ಇದೆಯೋ ಅಲ್ಲಿ ಮಿಸರೇಬಲ್ ಆಗ್ತೀವಿ, ದುಃಖ ಬರ್ತದೆ. ಎಲ್ಲಿ ನನಗೆ ರಿಸ್ಪಾನ್ಸ್ ಇದೆಯೋ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಅಂತ. ಈಗ ನೋಡಿ, ನಾಲ್ಕು ಅಕ್ಷರ ಹೀರೋದೊಳಗೆ ಎರಡು ನಮ್ಮ ಕೈಯಲ್ಲಿದೆ, ಎರಡು ನಮ್ಮ ಕೈಯಲ್ಲಿಲ್ಲ. ಮೊದಲನೇದು ಹರ್ಟ್ ನಮ್ಮ ಕೈಯಲ್ಲಿಲ್ಲ. ನಾನು ಅಪೇಕ್ಷೆ ಪಟ್ಟು ಅಪೇಕ್ಷೆ ಪಡೋದೇನೋ ನನ್ನ ಮನಸ್ಸಿಗೆ ನೋವು ಆಗಬಹುದು, ನನಗೆ ಗೊತ್ತಿಲ್ಲದೆ ಏನೋ ತಪ್ಪಿಲ್ಲದೇನೆ ಕೆಲವು ಬೈಬಹುದು ನನ್ನ, ಅದರಿಂದ ಮನಸ್ಸಿಗೆ ನೋವಾಗ್ತದೆ. ಚಾಕುವಿಂದ ಬೆಳಕ ತರಿಸ್ಕೊಂಡ್ಬಿಡ್ತೇನೆ, ಬೇಕು ಅಂತ ಮಾಡ್ಕೊಂಡದ್ದಲ್ಲ, ಆದ್ರಿಂದ ಹರ್ಟ್ ಅನ್ನೋದು ನನಗೆ ಬೇಕೋ ಬೇಡವೋ ಆಗಿಬಿಡುವಂಥದ್ದು. ಎರಡನೇದು ನಮ್ಮ ಕೈಯಲ್ಲಿದೆ, ಇವ್ಯಾಲ್ಯೂಯೇಷನ್. ಅದನ್ನು ಬುದ್ಧ ಮುಂದೆ ಹೇಳ್ತಾನೆ, ಅವನ ವಿಚಾರ ಬಂದಾಗ ಹೇಳ್ತೀನಿ.

ಹಿಂದಿಯ ದಾಗ್ ಚಿತ್ರದಿಂದ ಸ್ಫೂರ್ತಿ ಪಡೆದು ತಯಾರಾದ ಚಿತ್ರ ಅನುರಾಗ ಬಂಧನ. ಆದರೆ ಇಲ್ಲಿ ಆ ಚಿತ್ರದಿಂದ ಯಾವ ಸನ್ನಿವೇಶವನ್ನು ಹಾಗಾಗಿ ಎತ್ತಿಕೊಳ್ಳಲಿಲ್ಲ. ಬದಲಿಗೆ ಈ ನೆಲದ್ದೇ ಆದ ಕತೆ ಹೆಣೆಯಲಾಗಿದೆ. ಕತೆ ಹಾಗೂ ಚಿತ್ರಕತೆ ಸಿದ್ಧಪಡಿಸಲು 6 ತಿಂಗಳು ಹಿಡಿಯಿತಂತೆ. ಈ ಹಾಡಿನ ಸಂದರ್ಭ ಹೀಗೆ. ನಾಯಕ ಕಾಲೇಜ್ ವಿದ್ಯಾರ್ಥಿ, ಹೀರೋನ ತಂಗಿ ಕೂಡ ವಿದ್ಯಾರ್ಥಿನಿ. ಒಬ್ಬ ಹುಡುಗ ಅವಳ ಹಿಂದೆ ಬೀಳ್ತಾನೆ, ಅವಳನ್ನು ರೇಗಿಸ್ತಾನೆ, ಬಗೆ ಬಗೆಯಲ್ಲಿ ಕಾಡ್ತಾನೆ. ತಂಗಿಯಿಂದ ಈ ವಿಷಯ ತಿಳಿದ ಹೀರೋ ವಿಚಾರಿಸಲು ಹೋದರೆ ಆ ಪುಂಡು ಹುಡುಗ ಕುಸ್ತಿಗೆ ನಿಲ್ತಾನೆ. ಹೀಗೆ ಅನಿರೀಕ್ಷಿತವಾಗಿ ಶುರುವಾದ ಹೊಡೆದಾಟ ಆ ಪುಂಡನ ಕೊಲೆಯಲ್ಲಿ ಕೊನೆಯಾಗ್ತದೆ. ನಾಯಕನಿಗೆ ಜೈಲು ಶಿಕ್ಷೆಯಾಗ್ತದೆ. ಮುಂದೆ ಜೈಲಿನಿಂದ ಬಿಡುಗಡೆಯಾಗಿ ಬರುವ ದಾರಿಯಲ್ಲಿ ವೃದ್ಧೆಯೊಬ್ಳು ನೀರಿನಲ್ಲಿ ಕೊಚ್ಚಿ ಹೋಗ್ತಿರ್ತಾಳೆ. ನಾಯಕ ತಕ್ಷಣವೇ ನೀರಿಗೆ ಧುಮುಕಿ ಆಕೆಯನ್ನ ಕಾಪಾಡ್ತಾನೆ. ಕೃತಜ್ಞತೆ ಹೇಳುವ ನೆಪದಲ್ಲಿ ಆ ಅಜ್ಜಿ ನಾಯಕನನ್ನ ಮನೆಗೆ ಕರೆದೊಯ್ತಾಳೆ. ಮಗಳಿಗೆ ಅವನನ್ನ ಪರಿಚಯಿಸ್ತಾಳೆ. ಅಮ್ಮನ ಜೀವ ಉಳಿಸಿದ ಎಂಬ ಕಾರಣಕ್ಕೆ ಮಗಳಿಗೆ ಇವನ ಮೇಲೆ ಮೋಹ ಉಂಟಾಗ್ತದೆ. ಕೆಲವೇ ದಿನಗಳಲ್ಲಿ ಇಬ್ಬರಲ್ಲೂ ಪ್ರೀತಿ ಅರಳುತ್ತದೆ. ಅದೊಂದು ರಾತ್ರಿ ನಾಯಕನನ್ನು ಅವನ ಮೇಲಿರುವ ಪ್ರೀತಿಯನ್ನು ನೆನಪಿಸಿಕೊಂಡ ನಾಯಕಿ ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ ಎಂದು ಹಾಡು ಶುರು ಮಾಡ್ತಾಳೆ. ಈ ಸಂದರ್ಭದಲ್ಲಿ ಮಲಗಿದ ತಾಯಿ ಮಗಳ ಹಾಡು ಕೇಳಿ ಎದ್ದು ಬರ್ತಾಳೆ. ಅಮ್ಮನನ್ನು ಕಂಡು ಗಾಬರಿಯಾಗಿ ನಾಯಕಿ ತನ್ನ ಪ್ರೀತಿಯ ಕತೆ ಗೊತ್ತಾಗದಿರಲಿ ಎಂಬ ಕಾರಣಕ್ಕೆ ತಕ್ಷಣವೇ ದೇವರ ಫೋಟೋ ಕಡೆ ತಿರುಗಿ ಕೈ ಜೋಡಿಸುವ ನಾಯಕಿ ಸ್ವಾಮಿ ಶಂಕರನೇ ಶಶಿಧರನೇ ಗಂಗಾಧರ ಎಂದು ಹಾಡಿಬಿಡ್ತಾಳೆ. ಪರಿಣಾಮ ಅದುವರೆಗೆ ಪ್ರೇಮಗೀತೆಯಾಗಿದ್ದ ಹಾಡು ದಿಢೀರನೆ ಭಕ್ತಿಗೀತೆಯಾಗ್ತದೆ ಮಾಯೆಯಂತೆ. ಒಂದು ಹಾಡು ಪ್ರೇಮದಿಂದ ಭಕ್ತಿಗೆ ದಿಢೀರ್ ಬದಲಾಗುವಂತ ಚಮತ್ಕಾರ ಮಾಡಿದವರು ವಿಜಯ ನರಸಿಂಹ. ಚಿತ್ರಕತೆ ಚರ್ಚೆಯ ವೇಳೆಯಲ್ಲೇ ನಾಯಕನ ಹೆಸರು ಶಂಕರ ಎಂಬುದವರಿಗೆ ತಿಳಿದಿತ್ತು. ಈ ಸಂದರ್ಭದಲ್ಲಿ ನಾಯಕಿ ಸಂತೋಷದಿಂದ ಗಾಬರಿಗೆ, ನಾಯಕ ಗಾಬರಿಯಿಂದ ಗೊಂದಲಕ್ಕೆ, ನಾಯಕಿಯ ತಾಯಿ ಭಕ್ತಿಭಾವಕ್ಕೆ ಒಳಗಾಗುವಂತ ಸನ್ನಿವೇಶ ಸೃಷ್ಟಿಯಾಗಬೇಕು ಎಂದಿದ್ರಂತೆ ನಿರ್ದೇಶಕ ಗೀತಪ್ರಿಯ. ಅದನ್ನೆಲ್ಲ ಮನದಲ್ಲಿಟ್ಟುಕೊಂಡು ಯಾವುದೋ ಧ್ಯಾನದಲ್ಲಿ ಶಾರದೆಯನ್ನು ಆಹ್ವಾನಿಸಿಕೊಂಡು ಅದೆಲ್ಲ ಮನದಲ್ಲಿಟ್ಟುಕೊಂಡು ಹಾಡು ಬರೆದು ಬಿಟ್ಟರು ವಿಜಯ ನರಸಿಂಹ. ಮುಂದೆ ಈ ಹಾಡು ಪ್ರೀತಿಸುವ ಎಲ್ಲ ಹುಡುಗಿಯರ ಕೊರಳ ಗೀತೆಯಾಯಿತು, ಆಟೋಗ್ರಾಫ್ ಪುಸ್ತಕದ ಅಕ್ಷರವಾಯಿತು, ಹುಡುಗಿಯರ ಪ್ರೀತಿಗೆ ಮುನ್ನುಡಿಯಾಯಿತು, ಕಳ್ಳ ಪ್ರೇಮಕ್ಕೆ ಸಾಕ್ಷಿಯೂ ಆಯಿತು. ಪ್ರೀತಿಯಲ್ಲಿ ಮೊದಲು ಮೋಹವಿರ್ತದೆ, ಆಮೇಲೆ ಆರಾಧನೆ ಜೊತೆಯಾಗ್ತದೆ. ಎರಡೂ ಭಾವವು ನಿನ್ನ ಸವಿನೆನಪೆ ಹಾಡಲಿದೆ. ಅನುರಾಗ ಬಂಧನ ಸಿನಿಮಾದ ವಿಜಯ ನರಸಿಂಹ ಅವರ ಗೀತ ರಚನೆಯ, ರಾಜನ್ ನಾಗೇಂದ್ರ ಅವರ ಸಂಗೀತದ, ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ಇದು ರೇಡಿಯೋ ಸಂಜೆ. ನಾನು ಆರ್ಜೆ ಅಭಿಷೇಕ್.

0: ಈ ಹಾಡು ಚಿತ್ರದಲ್ಲಿ ಸಂಗೀತಗಾರರ ಗಾಯನ ಶಕ್ತಿ ಪ್ರದರ್ಶನಕ್ಕೆ ಬಳಕೆಯಾಗಿದೆ ನಿಜ. ಆದರೆ ನಿಜವಾಗಿ ಹಾಡು ಸೃಷ್ಟಿಯಾದ ಸಂದರ್ಭದ ಹಿಂದೆ ಸ್ವಾರಸ್ಯವಿದೆ, ಪ್ರೀತಿ ಇದೆ, ಕೊಂಚ ಅಸಮಾಧಾನವಿದೆ, ಬೊಗಸೆ ತುಂಬುವಷ್ಟು ಭಾವುಕತೆ ಇದೆ. ವಿಶೇಷವೇನೆಂದರೆ ಈ ಹಾಡಿನ ಒಂದೊಂದು ಸಾಲು ಕೂಡ ಗಾನಗಾರುಡಿಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಉದ್ದೇಶಿಸಿಯೇ ಬರೆದಿದ್ದಾಗಿದೆ. ಈ ಹಾಡಿನ ಹಿಂದಿನ ಕಥೆಯನ್ನು ಹಂಸಲೇಖ ವಿವರಿಸಿದ್ದು ಹೀಗೆ. ರವಿಚಂದ್ರನ್ ಹಂಸಲೇಖ ಎಸ್ ಪಿ ಬಿ ಕಾಂಬಿನೇಷನ್ ಇದ್ರೆ ಸಾಕು, ಆ ಸಿನಿಮಾದ ಹಾಡುಗಳು ಸೂಪರ್ ಹಿಟ್ ಆಗ್ತವೆ ಎಂದು ಗಾಂಧಿನಗರ ಮಾತಾಡಿಕೊಳ್ತಿದ್ದಂತ ಕಾಲ ಅದು. ಆ ಸಂದರ್ಭದಲ್ಲಿಯೇ ನನ್ನ ಏಳಿಗೆಯನ್ನು ಸಹಿಸದ ಒಂದು ಗುಂಪು ಹುಟ್ಟಿಕೊಂಡಿತು. ಹಂಸಲೇಖ ಅವರಿಗೆ ಜಂಬ ಬಂದಿದೆ, ಅವರು ನಡೆದು ಬಂದ ದಾರಿನ ಮರ್ತಿದ್ದಾರೆ, ಹತ್ತಿದ ಏಣಿಯನ್ನ ಒದೆಯುತ್ತಿದ್ದಾರೆ, ಎಸ್ ಪಿ ಬಿ ಅವರನ್ನ ಬೇಕೆಂದೇ ನಿರ್ಲಕ್ಷಿಸ್ತಾ ಇದ್ದಾರೆ, ಅವರಿಗೆ ಪರ್ಯಾಯ ಆಗಬಲ್ಲ ಗಾಯಕರನ್ನ ತಯಾರು ಮಾಡ್ತಾ ಇದ್ದಾರೆ. ಹೀಗೆಲ್ಲ ಗುಂಪು ಸುದ್ದಿ ಹಬ್ಬಿಸಿತು. ಈ ಸುದ್ದಿ ಎಸ್ ಪಿ ಬಿ ಅವರಿಗೂ ತಲುಪುವಂತೆ ನೋಡಿಕೊಂಡಿತು. ನಾನು ಆತ್ಮಸಾಕ್ಷಿಯಾಗಿ ಹೇಳಬೇಕಾದಂತ ಮಾತೊಂದಿದೆ, ಯಾಕಂದ್ರೆ ಈಗಲೂ ಮನುಷ್ಯತ್ವಕ್ಕೆ, ಸಹನೆ ತಾಳ್ಮೆಗೆ, ಸಮಚಿತ್ತಕ್ಕೆ, ಶಿಸ್ತಿಗೆ ನನಗೆ ಮಾದರಿಯಾಗಿರುವವರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಪಿ ಬಿ. ಬಹುಶಃ ಈ ಸಮಯದಲ್ಲಿ ಎಸ್ ಪಿ ಮನಸ್ಸನ್ನ ಕಹಿ ಮಾಡಿಕೊಂಡ್ರು ಅನ್ಸುತ್ತೆ. ಈ ಸಂದರ್ಭದಲ್ಲೇ ರವಿಚಂದ್ರನ್ ಅವರು ರಾಮಚಾರಿ ತೆಗಿತಾ ಇದ್ರು. ಸತತ ಸೋಲುಗಳಿಂದ ಕಂಗೆಟ್ಟಿದ್ದವರಿಗೆ ತಕ್ಷಣಕ್ಕೆ ಒಂದು ಹಿಟ್ ಸಿನಿಮಾ ಬೇಕಿತ್ತು. ಈ ಚಿತ್ರಕ್ಕೆ ಹಾಡುವಂತೆ ಕೇಳಿಕೊಳ್ಳಲು ನಾನು ಮೇಲಿಂದ ಮೇಲೆ ಎಸ್ ಪಿ ಅವರಿಗೆ ಫೋನ್ ಮಾಡ್ತಲೇ ಇದ್ದೆ. ಫೋನ್ ರಿಸೀವ್ ಮಾಡ್ತಾ ಇದ್ದಂಥವರ ಸಹಾಯಕರು ಸರಿಗೆ ಹುಷಾರಿಲ್ಲ, ಗಂಟ್ಲು ನೋವಿನ ತೊಂದರೆ, ಅವರು ಚಿಕಿತ್ಸೆಗಾಗಿ ಲಂಡನ್ಗೆ ಹೋಗ್ತಾ ಇದ್ದಾರೆ ಅಂತ ಇದ್ರು. 15 ದಿನಗಳ ನಂತರವೂ ಇದೇ ರಿಪೀಟ್ ಆದಾಗ ಅನಿವಾರ್ಯವಾಗಿ ಮನು ಹಾಗೂ ಯೇಸುದಾಸ್ ಅವರಿಂದ ಹಾಡಿಸಿದೆ. ನನ್ನ ಈ ನಿರ್ಧಾರ ಮತ್ತಷ್ಟು ಗುಸುಗುಸುಗಳಿಗೆ ಕಾರಣವಾಯಿತು. ಗಾಳಿ ಸುದ್ದಿಗಳಿಗೆ ರೆಕ್ಕೆ ಪುಕ್ಕ ಅಂಟಿಕೊಂಡಿತು. ಪರಿಣಾಮ ಎಸ್ ಪಿ ಹಾಗೂ ನನ್ನ ಮಧ್ಯೆ ಗೊತ್ತಿಲ್ಲದ ಹಾಗೆ ಒಂದು ಅಂತರ ಬೆಳೆದು ಬಿಡ್ತು. ನಂತರದ ದಿನಗಳಲ್ಲಿ ಬಂದಿದ್ದೆ ಗಡಿಬಿಡಿಗಂಡ. ಮೂಲ ತೆಲುಗು ಚಿತ್ರದಲ್ಲಿ ಎಸ್ ಪಿ ಹಾಡಿದ್ದ ಎಲ್ಲ ಹಾಡುಗಳು ಹಿಟ್ ಆಗಿದ್ದವು, ಹಾಗಾಗಿ ಕನ್ನಡದಲ್ಲೂ ಅವರಿಂದಲೇ ಹಾಡಿಸಬೇಕೆಂಬ ಹಂಬಲ ನಿರ್ಮಾಪಕ ರಾಘವೇಂದ್ರ ರಾವ್ ಅವರಿಗಿತ್ತು. ಅವರಿಗೆ ನಮ್ಮ ಮಧ್ಯೆ ಬೆಳೆದಿರುವ ಅಂತರದ ಬಗ್ಗೆ ತಿಳಿಸಿದೆ. ರಾಘವೇಂದ್ರ ರಾವ್ ಅವರ ಸಿನಿಮಾ ಪ್ರೀತಿ ದೊಡ್ಡದು. ಅವರು ಎಸ್ ಪಿ ಅವರೊಂದಿಗೆ ಮಾತನಾಡಿದರು, ಎಲ್ಲ ಸಂಗತಿಯನ್ನು ಕೂಡ ತಿಳಿಸಿದರು, ತಮ್ಮ ಸಿನಿಮಾಕ್ಕೆ ಹಾಡಲು ಒಪ್ಪಿಸಿಯೂ ಬಿಟ್ರು. ನಂತರ ನನ್ನ ಬಳಿ ಬಂದು ಎಸ್ ಪಿ ಹಾಡಲು ಒಪ್ಪಿದ್ದಾರೆ, ನಾಳೆ ಬರ್ತಾರಂತೆ, ಹಾಡಿನ ಸಾಹಿತ್ಯ ಹಾಗೂ ಟ್ಯೂನ್ ರೆಡಿ ಮಾಡಿಕೊಳ್ಳಿ ಎಂದರು. ಆ ವೇಳೆಗಾಗಲೇ ಹಿಂದೋಳ ರಾಗದಲ್ಲಿ ಟ್ಯೂನ್ ಮಾಡಿದ್ದೆ. ಎಸ್ ಪಿ ಬರುವ ದಿನವೇ ಬೆಳ್ಳಂಬೆಳಿಗ್ಗೆ ಹಾಡು ಬರೆಯಲು ಕೂತೆ. ಹಾಡು ಬರಬೇಕಿದ್ದ ಸಂದರ್ಭ ನೆನಪಿತ್ತು. ಹಾಡು ಬರೆಯಲು ಶುರು ಮಾಡಿದಾಗ ಮನದಲ್ಲಿ ಯಾವ್ಯಾವ ಯೋಚನೆಗಳು ಸರಿದಾಡುತ್ತಿದ್ದವು ಎಂಬುದು ನನ್ನ ಪಾಲಿಗೂ ನಿಗೂಢ. ಹಾಡಿನ ಸಾಲುಗಳು ತಂತಾನೆ ಸೇರಿಕೊಳ್ಳುತ್ತಾ ಹೋದವು. ಕೆಲ ಸಮಯದ ನಂತರ ರೆಕಾರ್ಡಿಂಗ್ ರೂಮ್ಗೆ ಎಸ್ ಪಿ ಬಂದರು. ನನ್ನನ್ನು ನೋಡಿದವರೇ ತೆಲುಗಿನಲ್ಲಿ ನಿನ್ನ ಮೇಲೆ ಬೇಜಾರಾಗಿತ್ತು ಅಂದರು. ನಾನು ಅದೇ ತೆಲುಗಿನಲ್ಲಿ ನನಗೂ ನಿಮ್ಮ ಮೇಲೆ ಬೇಜಾರಾಗಿತ್ತು ಅಂದೆ. ತಕ್ಷಣವೇ ನನ್ನತ್ತ ನೋಡಿ ನಸುನಕ್ಕ ಎಸ್ ಪಿ, ಹಳೆಯದೆಲ್ಲ ಮರೆತು ಬಿಡೋಣ ಗುರುಗಳೇ ಎಂಬರ್ಥದ ಮಾತನಾಡಿದರು. ಅವರ ಮಾತಿಗೆ ತಕ್ಷಣವೇ ಒಪ್ಪಿಕೊಂಡೆ. 2 ನಿಮಿಷ ನಂತರ ಸಾಹಿತ್ಯ ಬರೆದುಕೊಳ್ಳಲು ರೆಡಿಯಾದರು ಎಸ್ ಪಿ. ಮೊದಲ ಸಾಲೆಂದು ನೀನು ನೀನೇ, ಇಲ್ಲಿ ನಾನು ನಾನೇ, ಹೀಗಂದೆ ನೋಡಿ. ಆ ಸಾಲು ನೋಡಿದ ನನ್ನನ್ನೇ ತೀಕ್ಷ್ಣವಾಗಿ ನೋಡಿದರು ಎಸ್ ಪಿ. ಇದೆಂಥ ಅಹಂಕಾರ ನಿಮ್ಮದು ಎಂಬಂತಿತ್ತು ಆ ನೋಟ. ನಾನು ಅದನ್ನು ಕಂಡು ಕಾಣದವನಂತೆ ನಿರ್ಲಿಪ್ತ ಭಾವದಲ್ಲಿ 2ನೇ ಸಾಲು ಓದಿದೆ. ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಮಾಡಲಯ್ಯ ದಾಸಾನುದಾಸ. ಈ ಸಾಲುಗಳನ್ನು ಕೇಳ್ತಿದ್ದಂತೆ ಎಸ್ ಪಿ ಭಾವುಕರಾದರು. ಚಕ್ಕನೆ ನನ್ನ ಕೈ ಹಿಡಿದುಕೊಂಡು ನಿಮ್ಮನ್ನು ಅಪಾರ್ಥ ಮಾಡಿಕೊಂಡಿದ್ದೆ, ಸಾರಿ ಎಂದರು. ಅವರ ಮಾತಲ್ಲಿ ತಾಯ್ತನದ ಸ್ಪರ್ಶವಿತ್ತು, ಪ್ರೀತಿ ಇತ್ತು, ಗೆಳೆತನವಿತ್ತು, ಸಂತೋಷವಿತ್ತು. ಅವರ ಮಾತು ಕೇಳಿ ನನಗೂ ಮನ ತುಂಬಿ ಬಂತು. ಪುನರ್ಮಿಲನದ ಈ ಸಡಗರದ ಮಧ್ಯೆಯೇ ತಾಯಿ ನಾಗೇಶ್ ಹಾಗೂ ರವಿಚಂದ್ರನ್ ಇಬ್ಬರಿಗೂ ಹೊಂದುವಂಥ ಭಿನ್ನ ಧ್ವನಿಯಲ್ಲಿ ಅದ್ಭುತವಾಗಿ ಹಾಡಿದರು ಬಾಲು. ದೇಶ ಕಂಡ ಮಹಾನ್ ಗಾಯಕ ಎಸ್ ಪಿ ಅಂತ ಹಾಡುಗಾರನ ಮನಸ್ಸನ್ನು ಒಂದು ಹಾಡಿನಿಂದಲೇ ಗೆದ್ದಿದ್ದೇನೆ ಅಂತಾರೆ ಹಂಸಲೇಖ. ಗಡಿಬಿಡಿಗಂಡ ಚಿತ್ರದ ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.
1: ಆ

1971ರಲ್ಲಿ ತೆರೆಕೊಂಡು ರಾಷ್ಟ್ರ ಪ್ರಶಸ್ತಿಗೆ ಪಾತ್ರವಾದ ಚಿತ್ರ ನಗುವ ಹೂವು. ಈ ಚಿತ್ರಕ್ಕೆ ಸಂಬಂಧಿಸಿದ ಒಂದಿಷ್ಟು ಸ್ವಾರಸ್ಯಕರ ವಿಷಯ ಇದೆ. ಅದೇನೆಂದ್ರೆ, ಇದು ಆರ್ಎನ್ಆರ್ ಕುಟುಂಬದವರ ಚಿತ್ರ. ನಗುವ ಹೂವು ಚಿತ್ರದ ನಿರ್ಮಾಣ ಆರ್ಎನ್ಆರ್ ಕುಟುಂಬದ್ದು. ಚಿತ್ರದ ನಾಯಕ ಆರ್ ನಾಗೇಂದ್ರ ರಾವ್ ಅವರ ಕಿರಿಯ ಪುತ್ರ ಆರ್ಎನ್ ಸುದರ್ಶನ್. ನಾಯಕಿ ಮಾತ್ರವಲ್ಲದೆ ಚಿತ್ರಕತೆ ಒದಗಿಸಿದವರು ಸುದರ್ಶನ್ ಅವರ ಪತ್ನಿ ಶೈಲಶ್ರೀ. ಸಂಭಾಷಣೆ ಹಾಗೂ ಗೀತರಚನೆಯ ಹೊಣೆ ಹೊತ್ತವರು ಆರ್ಎನ್ಆರ್ ಅವರ ಎರಡನೇ ಮಗ ಆರ್ಎನ್ ಜಯಗೋಪಾಲ್. ಛಾಯಾಗ್ರಹಣದೊಂದಿಗೆ ನಿರ್ದೇಶನದ ಹೊಣೆ ಹೊತ್ತವರು ಆರ್ಎನ್ಆರ್ ಅವರ ಮೊದಲ ಮಗ ಆರ್ಎನ್ ಕೃಷ್ಣಪ್ರಸಾದ್. ಸುದರ್ಶನ್ ಅವರು ಈ ಚಿತ್ರದ ನಾಯಕನಾಗಿ ಮಾತ್ರವಲ್ಲ, ಗಾಯಕರಾಗಿಯೂ ಮಿಂಚಿದರು ಎಂಬುದು ಮತ್ತೊಂದು ವಿಶೇಷ. ನಗುವ ಹೂವು ಕ್ಯಾನ್ಸರ್ ರೋಗಿಯೊಬ್ಬನ ಬದುಕಿನ ಸುತ್ತ ಹೆಣೆದಂತ ಕತೆ. ಅಂತ ಕಥೆಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿರಿ ಎಂಬ ಪ್ರಶ್ನೆಗೆ ಸುದರ್ಶನ್ ಹೀಗೆ ಹೇಳ್ತಾರೆ. ನಮ್ಮ ತಾಯಿಯವರು ಕ್ಯಾನ್ಸರ್ನಿಂದ ತೀರಿಕೊಂಡ್ರು. ಅವರ ಅಗಲಿಕೆ ನಮ್ಮ ಕುಟುಂಬಕ್ಕೆ ಎರಗಿದ ಬಹುದೊಡ್ಡ ಆಘಾತ. ಒಂದು ಮನೆಯ ನೆಮ್ಮದಿಯನ್ನೇ ಹಾಳು ಮಾಡುವ ಕ್ಯಾನ್ಸರ್ ಬಗ್ಗೆ ತಿಳಿ ಹೇಳಬೇಕು, ಆ ರೋಗದ ವಿರುದ್ಧ ಜಾಗೃತಿ ಮೂಡಿಸಬೇಕು ಅನ್ನಿಸ್ತು. ಈ ಕಾರಣದಿಂದಲೇ ಕ್ಯಾನ್ಸರ್ ರೋಗಿಯೊಬ್ಬನ ಬದುಕಿನ ಕತೆ ಹೊಂದಿದ್ದ ಸಿನಿಮಾ ತಯಾರಿಸಲು ನಿರ್ಧರಿಸಿದೆವು ಅನ್ನೋದು. ಸುದರ್ಶನ್ ಅವರು ಈ ಪಾಸಿಟಿವ್ ಥಿಂಕಿಂಗ್ ಹಾಡಿನ ಬಗ್ಗೆ ಹೀಗೆ ಹೇಳ್ತಾರೆ. ಚಿತ್ರದಲ್ಲಿ ಎಲ್ಲಿ ಹಾಡು ಬರಬೇಕು, ಹಾಡುಗಳು ಹೇಗಿರಬೇಕು ಎಂಬ ಚರ್ಚೆ ಶುರುವಾಗಿತ್ತು. ಆಗ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್ ತಟ್ಟನೆ ಹೇಳಿದ್ರು, ಇದು ಮಕ್ಕಳ ಮುಂದೆ ಹೇಳುವ ಹಾಡು, ಹಾಗಾಗಿ ಸರಳವಾಗಿರಲಿ, ಹಾಡಲ್ಲಿ ಶೋಕ ಅಥವಾ ಪ್ರೇಮದ ಸಾಲುಗಳು ಬರುವುದು ಬೇಡ. ಜಯಗೋಪಾಲ್ ಒಂದೆರಡು ನಿಮಿಷ ಯೋಚಿಸಿ, ಇರಬೇಕು ಇರಬೇಕು ಬಾಳಲ್ಲಿ ಭರವಸೆ ಮುಂದೆ, ನೋವಿರಲಿ ನಲಿವಿರಲಿ ನೋಡಲೇಬಾರದು ಹಿಂದೆ ಎಂಬ ಅಪೂರ್ವ ಕಾಂತಿಯ ಸಾಲುಗಳನ್ನು ಬರೆದುಕೊಟ್ರು. ಈ ಸಾಲುಗಳನ್ನು ಕೇಳಿದ ಜಿ ಕೆ ವೆಂಕಟೇಶ್ ಹೇಳಿದರು, ಸುದರ್ಶನ್ ಈ ಹಾಡನ್ನ ನೀನೇ ಹಾಡಯ್ಯ, ಇದರಿಂದಾಗಿ ಈ ಹಾಡಿಗೆ ದನಿಯಾಗುವ ಸುಯೋಗ ನನ್ನದಾಯಿತು. ನಗುವ ಹೂ ಸಿನಿಮಾ ಗೆದ್ದಿತು, ರಾಷ್ಟ್ರ ಪ್ರಶಸ್ತಿ ಪಡೆಯಿತು. ಇದಾಗಿ ಎರಡು ದಶಕಗಳ ನಂತರ ಚೆನ್ನೈನ ಒಂದು ರೆಕಾರ್ಡಿಂಗ್ ಸ್ಟುಡಿಯೋಗೆ ಯಾವುದೋ ಕೆಲಸದ ನಿಮಿತ್ತ ಹೋಗಿದ್ದೆ. ಆ ವೇಳೆಗೆ ಖ್ಯಾತಿಯ ತುತ್ತ ತುದಿಯಲ್ಲಿದ್ದ ಇಳಯರಾಜ ಅವರು ಅಲ್ಲಿಗೆ ಬಂದಿದ್ರು. ಅವರನ್ನ ಒಮ್ಮೆ ಮಾತಾಡಿಸಬೇಕೆಂಬ ಆಸೆ, ಆದರೆ ಅವರು ಗುರುತಿಸದಿದ್ರೆ ಏನು ಮಾಡುವುದು ಎಂಬ ಆತಂಕ ಕೂಡ ಸಹಜವಾಗಿತ್ತು. ನಾನು ಈ ಚಡಬಡಿಕೆಯಲ್ಲಿದ್ದಾಗಲೇ ಇಳಯರಾಜನನ್ನು ನೋಡಿದ್ರು. ತಕ್ಷಣ ನಿಂತ ಜಾಗದಲ್ಲೇ ಜೋರಾಗಿ, ಇರಬೇಕು ಇರಬೇಕು ಅರಿಯದ ಕಂದನ ತರಹ ಎಂದು ಹಾಡುತ್ತಾ ಹಾಡುತ್ತಲೇ ನನ್ನೆಡೆಗೆ ಬಂದರು. ನನ್ನ ಕೈ ಹಿಡಿದು ಎದೆಗೆ ಒತ್ತಿಕೊಂಡು, ಎಂಥ ಒಳ್ಳೆ ಹಾಡಲ್ವ ಸರ್ ಇದು, ಈ ಹಾಡಿನ ಮಾಧುರ್ಯಕ್ಕೆ ಸಾಟಿ ಯಾವುದಿದೆ ಹೇಳಿ ಎಂದು ಉದ್ಗರಿಸಿದರು. ಅವರ ಮನದ ಮಾತು ಕೇಳಿದಾಗ ಸಂತೋಷ ಹೆಚ್ಚಾಯಿತು, ಈ ಕಾರಣಕ್ಕೆ ಕಣ್ತುಂಬಿಕೊಂಡಿತು. ಹೀಗೆ ಹೇಳುತ್ತಾ ಹೇಳುತ್ತಲೇ ಭಾವಪರವಶರಾಗಿ ಮತ್ತೆ ಹಾಡಿದ್ರು ಸುದರ್ಶನ್. ಇರಬೇಕು ಇರಬೇಕು ಅರಿಯದ ಕಂದನ ತರಹ, ನಗಬೇಕು ನಗಬೇಕು ಇರುವಂತೆ ಹಣೆ ಬರಹ. ಸೂಕ್ಷ್ಮವಾಗಿ ಗಮನಿಸಿ, ಈ ಹಾಡು ರಚನೆಯಾಗಿ 4 ದಶಕಗಳೇ ಕಳೆದಿದೆ, ಆದರೆ ಈ ಹಾಡು ಅದರಲ್ಲಿರುವಂತಹ ಸಂದೇಶ ಇಂದಿಗೂ ಪ್ರಸ್ತುತ ಎನಿಸುತ್ತದೆ. ಕೈ ಹಿಡಿದಿದ್ದ ನೋವು ಸೋಲು ಯಾತನೆಗಳಿಂದ ಬೇಸರಗೊಂಡವರಿಗೆ, ಇರಬೇಕು ಇರಬೇಕು ಬಾಳಿನ ಭರವಸೆ ಮುಂದೆ, ನೋವಿರಲಿ ನಲಿವಿರಲಿ ನೋಡಲೇಬಾರದು ಹಿಂದೆ, ಈ ಸಾಲುಗಳು ತುಂಬಾ ಆಪ್ತವೆನಿಸುತ್ತೆ ಅಲ್ವಾ? ನಗುವ ಹೂ ಸಿನಿಮಾದ ಆರ್ಎನ್ ಜಯಗೋಪಾಲ್ ಗೀತರಚನೆಯ, ಜಿ ಕೆ ವೆಂಕಟೇಶ್ ಸಂಗೀತದ, ಆರ್ ಎನ್ ಸುದರ್ಶನ್ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಬಬ್ರುವಾಹನ ಚಿತ್ರದ ಆರಾಧಿಸುವೆ ಮದನಾರಿ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಐದು ವಿವಿಧ ಭಂಗಿಗಳಲ್ಲಿ ತೋರಿಸುವ ಅಪರೂಪದ ದೃಶ್ಯವೊಂದಿದೆ. ಹುಣಸೂರು ಕೃಷ್ಣಮೂರ್ತಿಯವರು ತುಂಬಾ ಇಷ್ಟಪಟ್ಟು ಮಾಡಿದ ಚಿತ್ರ ಬಬ್ರುವಾಹನ. ಅರ್ಜುನನಿಂದ ಆರಂಭವಾಗಿ ಬಬ್ರುವಾಹನ ಕಥೆಯನ್ನು ಸಂಪೂರ್ಣವಾಗಿ ತೋರಿಸಿದ ಚಿತ್ರ ಇದು. ಬಬ್ರುವಾಹನ ಚಿತ್ರದ ಸಹಾಯಕ ನಿರ್ದೇಶಕರಾಗಿದ್ದ ಭಾರ್ಗವ್ ಅವರು ಈ ಸಿನಿಮಾದ ಬಗ್ಗೆ ಒಂದಿಷ್ಟು ವಿಷಯ ಹೇಳ್ತಾರೆ. ಸಿನಿಮಾದ ಹೆಸರು ಬಬ್ರುವಾಹನ ಎಂದಿದ್ರು, ಅರ್ಜುನನ ಪಾತ್ರವನ್ನ ಹೈಲೈಟ್ ಮಾಡಬೇಕು ಎಂಬುದು ಹುಣಸೂರು ಕೃಷ್ಣಮೂರ್ತಿಯವರ ಆಸೆಯಾಗಿತ್ತು. ಅರ್ಜುನ ಅಂದ್ರೆ ಕೇವಲ ಬಿಲ್ವಿದ್ಯಾ ಪ್ರವೀಣ ಮಾತ್ರನಲ್ಲ, ಅವನೊಬ್ಬ ಅಪ್ರತಿಮ ಗಾಯಕ, ಸಂಗೀತಗಾರ, ಚೆಲುವಾಂತ ಚೆನ್ನಿಗ, ಮಹಾಪ್ರೇಮಿ ಮತ್ತು ರಸಿಕ. ಈ ಎಲ್ಲಾ ವೇಷದಲ್ಲಿಯೂ ಅವನನ್ನ ತೋರಿಸಬೇಕು ಎಂದು ಹುಣಸೂರು ನಿರ್ಧರಿಸಿದ್ರು. ನಿನ್ನ ಕಣ್ಣ ನೋಟದಲ್ಲಿ, ಈ ಸಮಯ ಶೃಂಗಾರಮಯ, ಆರಾಧಿಸುವೆ ಮದನಾರಿ ಹಾಡುಗಳನ್ನು ಬರೆದಿದ್ರು. ಒಂದೊಂದು ಹಾಡನ್ನು ತುಂಬಾ ವಿಭಿನ್ನವಾಗಿ ಚಿತ್ರೀಕರಿಸಬೇಕೆಂಬುದು ಹುಣಸೂರು ಅವರ ಅಪೇಕ್ಷೆಯಾಗಿತ್ತು. ಅದನ್ನೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ಹೇಳಿದ್ರು. ರಾಜ್ಕುಮಾರ್ ಅವರಿಗೆ ಸಂಗೀತದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಅವರು ನನಗೆಲ್ಲ ಗೊತ್ತಿದೆ ಎಂದು ಸುಮ್ಮನಾಗಲಿಲ್ಲ. ಬದಲಿಗೆ ಘಟಂ, ಮೃದಂಗ, ವೀಣೆ ಹಾಗೂ ಕೊಳಲು ನುಡಿಸುವುದನ್ನು ಹತ್ತಾರು ಬಾರಿ ಗಮನಿಸಿದ್ರು. ವಾದ್ಯಗಳನ್ನು ಬಾರಿಸುವ ಸಂದರ್ಭದಲ್ಲಿ ಕಣ್ಣಿನ ಚಲನೆ, ಹಣೆಯ ನಿರಿಗೆ ಹಾಗೂ ಕೆನ್ನೆಯ ಅದುರುವಿಕೆಯಲ್ಲಿ ಕಲಾವಿದರು ತೋರಿಸುವ ಭಾವನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಆಯಾ ವಾದ್ಯಗಳಿಗೆ ತಕ್ಕಂತೆ ಮುಖಭಾವ ಪ್ರದರ್ಶನಕ್ಕೆ ತಮ್ಮನ್ನ ಸಿದ್ಧ ಮಾಡಿಕೊಂಡ್ರು. ನಂತರ ಗುರುಗಳೇ ನಾನೀಗ ರೆಡಿ ಅಂದ್ರು. ಆರಾಧಿಸುವೆ ಮದನಾರಿ ಹಾಡಿಗೆ ಒಂದೊಂದು ಪಾತ್ರಕ್ಕೆ ಒಂದೊಂದು ಬಗೆಯ ಮಾಸ್ಕ್ ತಯಾರಿಸಲಾಗಿತ್ತು. ಬಬ್ರುವಾಹನ ತಯಾರಾಗಿದ್ದು 1974. ಈ ದಿನಗಳಲ್ಲಿ ಕಟ್ ಅಂಡ್ ಪೇಸ್ಟ್ ವಿದ್ಯೆಯಾಗಲಿ ಗ್ರಾಫಿಕ್ ತಂತ್ರಜ್ಞಾನದ ಹೆಸರಾಗಲಿ ಯಾರಿಗೂ ಗೊತ್ತಿರಲಿಲ್ಲ. ಆಗ ಐದು ಪಾತ್ರಧಾರಿಗಳ ಒಂದು ಮಾಸ್ಕ್ ತಯಾರಿಸಿಕೊಂಡು ಮೂರು ಕ್ಯಾಮರಾ ಬಳಸಿ ಮೂರು ದಿಕ್ಕುಗಳಿಂದ ಶೂಟ್ ಮಾಡಲಾಗಿತ್ತು. ಇಷ್ಟೆಲ್ಲಾ ಸಿದ್ಧತೆ ನಂತರ ಒಂದು ದಿನ ಬೆಳಗ್ಗೆ 8 ಗಂಟೆಗೆ ಶೂಟಿಂಗ್ ಶುರುವಾಯಿತು. ಆರಂಭದಿಂದಲೂ ಅಪಾರ ಉತ್ಸಾಹದಿಂದ ರಾಜ್ ಅವರು, ಗುರುಗಳೇ ಈ ದೃಶ್ಯ ಬಹಳ ಚೆನ್ನಾಗಿ ಬರ್ತಾ ಇದೆ, ಮುಂದುವರಿಸೋಣ ಎನ್ನುತ್ತಲೇ ಎಲ್ಲರನ್ನ ಉತ್ತೇಜಿಸಿದ್ರು. ಮಧ್ಯಾಹ್ನ 12:00 ನಿರಂತರವಾಗಿ ಶೂಟಿಂಗ್ ನಡೆಸಿ ಸ್ವಲ್ಪ ಹೊತ್ತು ವಿರಾಮ ಘೋಷಿಸಲಾಯಿತು. ನಮಗೂ ಬೆಳಗಿಂದ ಚಿತ್ರೀಕರಿಸಿದ ದೃಶ್ಯಗಳು ಹೇಗೆ ಬಂದಿದೆ ಅನ್ನುವಂತಹ ನೋಡುವಂತಹ ಅವಸರ, ಆಸೆ ಎಲ್ಲವೂ ಕೂಡ ಇತ್ತು. ಆ ಮಠಮಠ ಮಧ್ಯಾಹ್ನದಲ್ಲಿ ಬಿಟ್ಟ ಕಣ್ಣು ಬಿಟ್ಟಂತೆ ದೃಶ್ಯ ನೋಡಲು ಕೂತವರಿಗೆ ಎದೆ ಒಡೆದಂತಾಯಿತು. ಯಾಕಂದ್ರೆ ಎಲ್ಲಿ ತಪ್ಪಾಗಿತ್ತೋ ಗೊತ್ತಿಲ್ಲ, ಬೆಳಗ್ಗಿಂದ ಚಿತ್ರೀಕರಿಸಿದ ದೃಶ್ಯಗಳಲ್ಲಿ ಒಂದು ಕೂಡ ಬಂದಿರಲಿಲ್ಲ, ಅಷ್ಟು ಹಾಳಾಗೋಗಿತ್ತು. ಮತ್ತೆ ಮೊದಲಿನಿಂದ ಶುರು ಮಾಡಬೇಕಿತ್ತು. ವಿಷಯ ತಿಳಿದ ಹುಣಸೂರು ಕೃಷ್ಣಮೂರ್ತಿಗಳು ಬೇಸರದಿಂದ ಕೂತ್ಬಿಟ್ರು. ರಾಜ್ಕುಮಾರ್ ಅವರಿಗೆ ವಿಷಯ ತಿಳಿಸುವುದು ಹೇಗೆ ಎಂದು ಎಲ್ಲರ ಸಂಕಟವಾಗಿತ್ತು. ನಾನು ಸಂಕೋಚದಿಂದಲೇ ರಾಜ್ ಅವರ ಬಳಿ ಹೋಗಿ ಎಲ್ಲ ವಿಷಯ ತಿಳಿಸಿದೆ. ಸರ್, ಹೀಗಾಗಿರೋದಕ್ಕೆ ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ ಎಂದು ಸೇರಿಸಿದೆ. ಆಗ ಅಣ್ಣವರು ಹೇಳಿದ್ದೇನು ಗೊತ್ತೆ, ಭಾರ್ಗವ ಅವರೇ, ಕೆಲಸ ಅಂದಮೇಲೆ ಇಂಥ ತಪ್ಪುಗಳೆಲ್ಲ ಆಗೋದು ಸಹಜ, ಆಗೋದಾಗಿ ಹೋಗಿದೆ. ಈಗ ನಾನು ಬೇಸರ ಮಾಡಿಕೊಂಡ್ರು ಅಷ್ಟೇ, ಮಾಡಿಕೊಳ್ಳದಿದ್ರು ಅಷ್ಟೇ ಅಲ್ವೇ. ಈಗ ಹೇಗಿದ್ರೂ ಈ ದೃಶ್ಯದ ಚಿತ್ರೀಕರಣ ಚೆನ್ನಾಗಿ ಬರ್ತಾ ಇದೆ ತಾನೇ, ಅದನ್ನೇ ಇನ್ನೊಮ್ಮೆ ತೆಗೆಯೋಣ. ಬೆಳಗ್ಗೆ ಆಕಸ್ಮಿಕವಾಗಿ ಮಾಡಿರುವ ತಪ್ಪುಗಳನ್ನು ತಿದ್ದಿಕೊಳ್ಳಲು ಈಗ ಒಂದು ಅವಕಾಶ ತಂತಾನೆ ಸಿಕ್ಕಿದೆ, ಅದನ್ನು ಬಳಸಿಕೊಳ್ಳೋಣ. ಮಧ್ಯಾಹ್ನ ಊಟವಾದ ನಂತರ ಬೆಳಗ್ಗೆ ಹಾಕ್ಕೊಂಡು ಬಂದಿದ್ದ ಮಾಸ್ಕನ್ನೇ ಮತ್ತೆ ಹಾಕ್ಕೊಂಡು ಬರ್ತೇನೆ, ನೀವು ಸಿದ್ಧರಾಗಿ ಶಿವ ಅಂತ ಜಮಾಯಿಸಿ ಬಿಡೋಣ ಅಂದರು. ರಾಜ್ಕುಮಾರ್ ಅವರೇ ಹೀಗೆ ಹೇಳಿದ್ದು ಕೇಳಿ ಎಲ್ರಿಗೂ ಖುಷಿಯಾಯಿತು, ಸಂತೋಷವಾಯಿತು, ಉತ್ಸಾಹ ಬಂತು. ಎಲ್ಲರೂ ಗೆಲುವಿನಿಂದ ಎದ್ದು ನಿಂತರು. ನೋಡು ನೋಡುತ್ತಲೇ ಶೂಟಿಂಗ್ ಮತ್ತೆ ಶುರುವಾಯಿತು. ಬೆಳಗ್ಗೆ ಆಗಿ ಹೋದ ಪ್ರಮಾದದ ಬಗ್ಗೆ ಏನೇನು ಗೊತ್ತಿಲ್ಲದವರಂತೆ ರಾಜ್ಕುಮಾರ್ ಪಾತ್ರದಲ್ಲಿ ಲೀನವಾಗಿ ಹೋದರು. ಮಧ್ಯಾಹ್ನ ಶುರುವಾದ ಹಾಡಿನ ಚಿತ್ರೀಕರಣ ಮುಗಿದಾಗ ರಾತ್ರಿ 8 ಗಂಟೆಯಾಗಿತ್ತು. ಕಡೆಗೊಮ್ಮೆ ರಶಸ್ ನೋಡಿದಾಗ ಎಲ್ರಿಗೂ ಕಣ್ತುಂಬಿ ಬಂದಿತ್ತು. ಹಳೆಯ ನೆನಪುಗಳಲ್ಲಿ ಹೀಗೆ ತೇಲಿ ಹೋಗಿ ಖುಷಿಪಟ್ಟರು ಭಾರ್ಗವ. ಬಬ್ರುವಾಹನ ಸಿನಿಮಾದ ಹುಣಸೂರು ಕೃಷ್ಣಮೂರ್ತಿಯವರ ಗೀತ ರಚನೆಯ ಟಿ ಜಿ ಲಿಂಗಪ್ಪ ಅವರ ಸಂಗೀತದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಆರ್ ಜಿ ಅಭಿಷೇಕ್.

0: ಧಿಂ ತಗಿಟ ತಕ ತಿಂ ತಗಿಟ ತತ್ತ ಧಿಂ ತಗಿಟ ತಕ ಧಿಮಿತ ತಕ ತರಿ ತಕ ಝಣ ತಕ ತರಿ ತಕ ಧಿಮಿ ತಕ ತರಿ ತಕ ಝಣ ತಾಂಗಿಡ ತಾಂಗಿಡತ ತಕಿಟ ಧಿಕಿಟ ಧಿಮಿ ತಕ ಝಣುತ ತಕಿಟ ಧಿಕಿಟ ಝಣ ತಾಂಗಿಡ ತಾಂಗಿಡತ ತತ್ತಾಂಗಿಡದೋಂ ತಾಂಗಿಡತೋಂ ತರಗಿಡತೋಂ ತರಗಿಡತೋಂ ತಕ ಧಿಮಿ ತಕ ಝಣ ತಕ ಧಿಮಿ ತಕ ಝಣ ತಕ ಧಿಮಿ ತಕ ಝಣ ತಕ ಧಿಮಿ ತಕ ಝಣ ತಕ ಧಿಮಿ ತಕ ಝಣ ತಕ ಧಿಮಿ ತಕ ಝಣ
1: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.

ನಟರಾದ ಜೈ ಜಗದೀಶ್ ಹಾಗೂ ಶ್ರೀನಿವಾಸ್ ಮೂರ್ತಿ ಸೇರಿಕೊಂಡು ಆರಂಭಿಸಿದ ನಿರ್ಮಾಣ ಸಂಸ್ಥೆ ಜೈಶ್ರೀ ಕಂಬೈನ್ಸ್. ಈ ಸಂಸ್ಥೆ ತಯಾರಿಸಿದ ಮೊದಲ ಸಿನಿಮಾ ಮಾತೃ ದೇವೋಭವ. ಮಕ್ಕಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾದ ತಂದೆ ತಾಯಿಗಳ ಸಂಕಟವನ್ನು ವಿವರಿಸುವ ಗೀತೆಯೊಂದು ಈ ಚಿತ್ರದಲ್ಲಿದೆ. ಅದೇ ಕೇಳು ಸಂಸಾರ ಒಂದು ರಾಜಕೀಯ, ತಾನು ತನ್ನ ಮನೆಯಲ್ಲಿ ಪರಕೀಯ. ಗಾಯಕ ಸಿ ಅಶ್ವಥ್ ತನ್ನ ವಿಶಿಷ್ಟ ಧ್ವನಿಯಲ್ಲಿ ಹಾಡಿರುವ ಈ ಗೀತೆ ಮಾತೃ ದೇವೋಭವ ಚಿತ್ರಕ್ಕೆ ಒಂದು ವಿಲಕ್ಷಣ ಮೆರುಗು ತಂದುಕೊಟ್ಟದ್ದು ನಿಜ. ಈ ಸಿನಿಮಾ ಕಂ ಹಾಡಿನ ಕಥೆಯನ್ನ ವಿವರಿಸಿದವರು ನಟ ಶ್ರೀನಿವಾಸ ಮೂರ್ತಿ. ಚಿತ್ರನಟ ಅನಿಸಿಕೊಳ್ಳುವ ಮೊದಲು ನಾನು ಗುರುರಾಜುಲು ನಾಯ್ಡು ಅವರ ಹರಿಕಥೆ ತಂಡದಲ್ಲಿದ್ದೆ. ನಾವಾಗ ಆರ್ ಡಿ ಕಾಮತ್ರ ಮಾತೃ ದೇವೋಭವ ಅನ್ನುವಂತಹ ಸಾಂಸಾರಿಕ ನಾಟಕವನ್ನು ಆಡ್ತಾ ಇದ್ದೆವು. ಮಾತೃ ದೇವೋಭವ ಅದರಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇತ್ತು, ಸದಭಿರುಚಿ ಇತ್ತು. ಹಾಗಾಗಿ ಅದನ್ನೇ ಸಿನಿಮಾ ಮಾಡೋದು ಅಂದ್ಕೊಂಡೆ. ನಟ ಜೈ ಜಗದೀಶ್ಗೆ ಕತೆ ಹೇಳಿದೆ, ಅವರು ತುಂಬಾ ಚೆನ್ನಾಗಿದೆ, ಇದನ್ನ ಸಿನಿಮಾ ಮಾಡುವ ಅಂತಂದ್ರು. ಚಿತ್ರಕ್ಕೆ ನಟ ನಟಿಯರು ತಂತ್ರಜ್ಞರ ಆಯ್ಕೆ ಕೂಡ ಮುಗೀತು. ಸಂಗೀತ ನಿರ್ದೇಶನದ ಜವಾಬ್ದಾರಿಯನ್ನು ಹಂಸಲೇಖ ಹೊತ್ಕೊಂಡ್ರು. ಆದರೆ ಆ ನಾಟಕವನ್ನ ಸಿನಿಮಾ ಮಾಡೋದಕ್ಕೆ ಕಾಮತ್ರ ಒಪ್ಪಿಗೆ ಪತ್ರ ಬೇಕಿತ್ತು. ಈ ಸಿನಿಮಾವನ್ನ ನಾಟಕ ಮಾಡ್ತಿದ್ದೀನಿ, ದಯವಿಟ್ಟು ಒಪ್ಪಿಗೆ ಕೊಡಿ ಸರ್ ಅಂದಾಗ ಕಾಮತ್ರು ತಕ್ಷಣವೇ ಒಪ್ಪಿಕೊಂಡ್ರು. ಶೂಟಿಂಗ್ ನೋಡಲು ಬನ್ನಿ ಸರ್ ಅಂತ ಹೇಳಿ ಅವರನ್ನು ಆಹ್ವಾನಿಸಿದೆ. ಕಾಮತ್ರು ಒಪ್ಪಿದ್ರು. ಆದರೆ ದುರಂತ ನೋಡಿ, ಶೂಟಿಂಗ್ಗೆ ಒಂದು ವಾರ ಬಾಕಿ ಇರುವಾಗಲೇ ಅವರು ಹೃದಯಾಘಾತದಿಂದ ತೀರಿಕೊಂಡ ಸುದ್ದಿ ಬಂತು. ಈ ಬೇಸರದ ಮಧ್ಯೆಯೇ ಗೀತ ರಚನೆಯ ಕೆಲಸ ಶುರುವಾಯಿತು. ಅದಕ್ಕೆಂದೇ ಶಿವಾನಂದ್ ಸರ್ಕಲ್ ಬಳಿ ಪ್ರಣಾಮ್ ಹೋಟೆಲ್ನಲ್ಲಿ ರೂಮ್ ಮಾಡಿದ್ವಿ. ಈ ಸಂದರ್ಭದಲ್ಲಿಯೇ ದೊಡ್ಡರಂಗೇಗೌಡರ ಮೂಲಕ ಪರಿಚಯವಾದವರು ರುದ್ರಮೂರ್ತಿ ಶಾಸ್ತ್ರಿ. ಶಾಸ್ತ್ರಿಗಳು ಚೆನ್ನಾಗಿ ಬರೀತಾರೆ, ಅವರಿಂದಲೂ ಒಂದು ಹಾಡು ಬರೆಸಿ ಅಂತ ಹೇಳಿ ದೊಡ್ಡರಂಗೇಗೌಡರು ಹೇಳಿದರು. ಸರಿ ಎಂದು ಶಾಸ್ತ್ರಿಗಳಿಗೆ ಸಿನಿಮಾದ ಸನ್ನಿವೇಶ ವಿವರಿಸಿದೆ. ಅದೇ ಸಂದರ್ಭದಲ್ಲಿ ಕಾಮತ್ರನ್ನ ಭೇಟಿ ಮಾಡಿ ಬಂದ ಕಥೆಯನ್ನು ಹೇಳಿದೆ. ಆ ವೇಳೆಗಾಗಲೇ ದೊಡ್ಡರಂಗೇಗೌಡರ ಕವಿತೆಯ ಮೊದಲ ಎರಡು ಸಾಲು ಬಳಸಿ ಹಂಸಲೇಖ ರಾಗ ಸಂಯೋಜನೆ ಮುಗಿಸಿದ್ರು. ಆ ಟ್ಯೂನ್ ಕೇಳಿಸಿಕೊಂಡು ಥೀಮ್ ಸಾಂಗ್ ಬರೆಯಬೇಕಾಗಿತ್ತು. ಶಾಸ್ತ್ರಿಗಳು ಇಡೀ ಸಂದರ್ಭವನ್ನು ಅನುಭವಿಸಿದವರಂತೆ ಹಾಡು ಬರೆದ್ರು. ಸ್ವಾರಸ್ಯವೆಂದರೆ ಆ ಹಾಡಲ್ಲಿ ಸಿನಿಮಾದ ಸಂದರ್ಭವಿರಲಿಲ್ಲ, ಬದಲಾಗಿ ಇಡೀ ಭರತ ಖಂಡದ ಮನೆ ಮನೆಯ ತಾಯಿ ತಂದೆಯರ ವಿಷಾದ ಗೀತೆಗಿತ್ತು. ಮತ್ತು ಅದೇ ಕಾರಣಕ್ಕೆ ಹಾಡು ಎಂದೆಂದಿಗೂ ಪ್ರಸ್ತುತ ಎಂಬಂತೆ ಆಗಿಹೋಯಿತು. ಇಷ್ಟು ಹೇಳಿ ಹಾಡಿನ ಕತೆಗೆ ಶುಭಂ ಹೇಳಿದ್ರು ಶ್ರೀನಿವಾಸ ಮೂರ್ತಿ. ಮಾತೃ ದೇವೋಭವ ಸಿನಿಮಾದ ಹಂಸಲೇಖ ಅವರ ಸಂಗೀತದ, ಸಿ ಅಶ್ವಥ್ ಅವರ ಗಾಯನದ, ಸುರುದ್ರಮೂರ್ತಿ ಶಾಸ್ತ್ರಿಯವರ ಗೀತ ರಚನೆ. ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಈ ಹಾಡನ್ನ ಬಿ ಕೆ ಸುಮಿತ್ರ ಅವರು ನೆನಪು ಮಾಡಿಕೊಂಡಿದ್ದು ಹೀಗೆ. ತಮ್ಮ ಹಾಡುಗಳಿಗೆ ಸಂಭಾಷಣೆ ಬರೆಸುವ ಸಂದರ್ಭದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಸಂಗೀತ ನಿರ್ದೇಶಕ, ಸಂಭಾಷಣೆಕಾರ ಹಾಗೂ ಗೀತ ರಚನೆಕಾರರೊಂದಿಗೆ ಪಿಕ್ನಿಕ್ ತೆರಳುತ್ತಾ ಇದ್ರು. ಸಿನಿಮಾ ಸಂದರ್ಭದ ತೀವ್ರತೆಯನ್ನು ಹೆಚ್ಚಿಸುವ ಪದ ಪದದಲ್ಲೂ ಮಾಧುರ್ಯವನ್ನೇ ತುಂಬಿಕೊಂಡು ಹಾಡು ಹಾಗೂ ಎಲ್ಲರನ್ನೂ ಮೋಡಿ ಮಾಡುವಂತ ಟ್ಯೂನ್ ಸಿದ್ಧವಾಗುವವರೆಗೂ ಬಿಡ್ತಾ ಇರಲಿಲ್ಲ ಪುಟ್ಟಣ್ಣ. ಉಪಾಸನೆಯಲ್ಲಿ ಶಾಲಾ ಬಾಲಕಿಯೊಬ್ಬಳ ದನಿಯಲ್ಲಿ ನಾನು ಹಾಡಬೇಕಿತ್ತು. ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ದ ಹಾಡನ್ನು ನೋಡಿದಾಗ ನನಗೆ ಆಶ್ಚರ್ಯವಾಯಿತು. ಯಾಕಂದ್ರೆ ಸಂಪಿಗೆ ಮರದ ಹಸಿರಿಲ ನಡುವೆ ಕೋಗಿಲೆ ಹಾಡಿತ್ತು ಎಂದು ಬರೆದಿದ್ರು ಆರ್ ಎನ್ ಜೆ. ಕೋಗಿಲೆ ಮಾವಿನ ಚಿಗುರನ್ನು ತಿನ್ನುತ್ತೆ, ಮಾವಿನ ಮರದಲ್ಲಿ ಕುಹು ಕುಹು ಎಂದು ಹಾಡುತ್ತೆ. ಇವಿಷ್ಟೇ ನಮಗೆ ಶಾಲೆಯಲ್ಲಿ ಹೇಳಿಕೊಟ್ಟಿದ್ರು. ನಾನು ಅದನ್ನೇ ನಂಬಿಕೊಂಡಿದ್ದೆ. ನಮ್ಮೂರಿನ ಮಾವಿನ ತೋಪುಗಳಲ್ಲಿ ಆಗಿಂದಾಗಲೇ ಕೋಗಿಲೆಗಳು ಹಾಡುವುದನ್ನು ಕೇಳಿಸಿಕೊಂಡಿದ್ದೆ. ಅದು ಒಮ್ಮೆ ಕುಹು ಎಂದು ಹೇಳಿದ್ರೆ ಸಾಕು, ನಾನು ಅದರ ದನಿಯನ್ನೇ ಅನುಕರಿಸಿ ಕುಹು ಕುಹು ಅಂತ ಇದ್ದೆ. ಈ ಸಂದರ್ಭದಲ್ಲಿ ಕೋಗಿಲೆ ಸ್ಪರ್ಧೆಗೆ ಬಿದ್ದಂತೆ ಕುಹು ಕುಹು ಎಂದು 7-8 ಬಾರಿ ಕೂಗಿಬಿಡ್ತಾ ಇತ್ತು. ಈ ಕಾರಣದಿಂದಲೇ ಕೋಗಿಲೆ ಮಾವಿನ ಮರದಲ್ಲಿ ಮಾತ್ರ ಇರುತ್ತೆ ಎಂಬ ಭಾವನೆ ನನ್ನದಾಗಿತ್ತು. ಆದರೆ ಆರೆಂಜೆ ಅವರ ಹಾಡಿನಲ್ಲಿ ಸಂಪಿಗೆ ಮರದಲ್ಲಿ ಕೋಗಿಲೆ ಇತ್ತು. ಅನುಮಾನ ಬಂತು ನೋಡಿ, ಸೀದಾ ಆರೆಂಜೆ ಬಳಿ ಹೋಗಿ, ಸರ್ ಕೋಗಿಲೆ ಮಾವಿನ ಮರದಲ್ಲಿ ಹಾಡುತ್ತೆ

ಸಂಪಿಗೆ ಮರದಲ್ಲೂ ಹಾಡುತ್ತಾ ಎಂದು ಕೇಳಿದೆ. ಅದಕ್ಕೆ ಆರಂಜೆ, ಹೌದಮ್ಮ, ಕೋಗಿಲೆ ಸಂಪಿಗೆ ಮರದಲ್ಲೂ ಹಾಡುತ್ತೆ, ಈಗ ನೀನು ಹಾಡು, ಮುಂದೆ ಈ ಹಾಡು ಕೂಡ ಕೋಗಿಲೆಯ ದನಿಯಂತೆಯೇ ಪ್ರಸಿದ್ಧಿ ಪಡೆಯುತ್ತದೆ ಎಂದರು. ಒಟ್ಟಿನಲ್ಲಿ ಈ ಹಾಡನ್ನು ಕೋಗಿಲೆಯು ಅಸೂಯೆ ಪಡುವಂತೆ ಹಾಡಿದ್ದಾರೆ ಬಿಕೆ ಸುಮಿತ್ರ. ಉಪಾಸನೆ ಸಿನಿಮಾದ ಆರ್ಎನ್ಜಯ ಗೋಪಾಲ್ ಅವರ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, ಬಿಕೆ ಸುಮಿತ್ರ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬಂದಿದ್ದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

ಇದು 70ರ ದಶಕದ ಮಾತು. ಆಗ ಚಿ ಉದಯಶಂಕರ್ ಹಾಗೂ ಆರ್ ಎನ್ ಜೆ ಜನಪ್ರಿಯತೆಯ ತುತ್ತ ತುದಿಯಲ್ಲಿದ್ರು. ವಿಪರೀತ ಬ್ಯುಸಿಯಾಗಿದ್ದ ಅವರು ದಿನಕ್ಕೆ 8-9 ಚಿತ್ರಗಳಿಗೆ ಹಾಡು ಬರೆತಿದ್ದದ್ದು ಉಂಟು. ಇಂಥ ಸಂದರ್ಭದಲ್ಲಿಯೇ ಸಂಗೀತ ನಿರ್ದೇಶಕರಾದ ರಾಜೇಂದ್ರ ನಾಗೇಂದ್ರರ ಮುಂದೆ ದೊಡ್ಡರಂಗೇಗೌಡರನ್ನ ಕರೆದೊಯ್ದು ನಿಲ್ಲಿಸಿದ ಮಾರುತೀಶ್ವರಾಮ್ ಇವರೇ ನನ್ನ ಸಿನಿಮಾದ ಗೀತ ರಚನೆಕಾರರು ಎಂದರಂತೆ. ಈ ಪರಿಚಯದ ನಂತರ ಸನ್ನಿವೇಶಕ್ಕೆ ತಕ್ಕಂತೆ ಹಾಡು ಬರೆಯಲು ಚರ್ಚೆ ಶುರುವಾಯಿತು. ಗೆಂಡತಿಮ್ಮ ಬೆಳಗ್ಗೆ ತನ್ನ ಬಿದಿರಿನ ಬುಟ್ಟಿಯಲ್ಲಿ ಹಳ್ಳಿಗರಿಗೆ ಬೇಕಿದ್ದ ವಸ್ತುಗಳನ್ನೆಲ್ಲ ತುಂಬಿಕೊಂಡು ಹೊರಟಿರ್ತಾನೆ. ಖುಷಿ ಖುಷಿಯಾಗಿ ಹಾಡು ಹೇಳುತ್ತಾ ಬರುವಂತ ಸನ್ನಿವೇಶ, ಅವನ ಜೊತೆಯಲ್ಲಿ ಒಬ್ಬ ಹುಡುಗನೂ ಇರ್ತಾನೆ. ಇದು ಸನ್ನಿವೇಶ. ಅದನ್ನ ಅದ್ಭುತವೆಂಬಂತೆ ಹೇಳಿದ್ದು ತೇರಾ ಏರಿ ಅಂಬರದಾಗಿ ಹಾಡು. ಈ ಗೀತೆ ಹಾಡು ಸೃಷ್ಟಿಯಾದದ್ದು ಹೇಗೆ? ಈ ಪ್ರಶ್ನೆಗೆ ದೊಡ್ಡರಂಗೇಗೌಡರು ಉತ್ತರ ಹೇಳಿದ್ದು ಹೇಗೆ? ಹಾಡು ಬರೆಯಲು ಕೂತಾಗ ನನಗೆ ತಕ್ಷಣವೇ ನನ್ನೂರು ನೆನಪಾಯಿತು. ಮನೆಯಿಂದ ಹೊರಬಂದ ರೈತಾಪಿ ಜನರೆಲ್ಲ ಮೊದಲು ಮುಗಿಲು ನೋಡ್ತಾರೆ, ಸೂರ್ಯದೇವನಿಗೆ ನಮಸ್ಕರಿಸ್ತಾರೆ. ಈ ಸಂದರ್ಭ ನೆನಪಿಗೆ ಬಂದಾಗ ಗೆಂಡತಿಮ್ಮ ಕೂಡ ಹಾಗೆ ಮಾಡಬೇಕು ಅಂದ್ಕೊಂಡೆ. ಮತ್ತೆ ಮತ್ತೆ ನಮ್ಮೂರಿನ ಅಡಿಕೆ ತೋಟ, ತೆಂಗಿನ ತೋಟ, ಕೊಕ್ಕರೆ, ಬೆಳ್ಳಕ್ಕಿ, ಸುವರ್ಣಮುಖಿ, ನದಿ ಎಲ್ಲವೂ ನೆನಪಾದವು. ರಾಜನ್ ನಾಗೇಂದ್ರ ಹಾಕಿದ ಟ್ಯೂನ್ಗೆ ಮೊದಲು ತೇರಾ ಏರಿ ಅಂಬರದಾಗೆ ನೇಸರ ನಗುತ್ತಾನೆ ಎಂದು ಬರೆದೆ. ಹಾಗೆ ಬರೆದ ಸಾಲು ನನಗೆ ವಿಪರೀತ ಇಷ್ಟವಾಯಿತು. ಮರುಕ್ಷಣದಿಂದಲೇ ನಾನೇ ಗೆಂಡೆತಿಮ್ಮ ಆಗಿ ಹೋದೆ. ಬಾಲ್ಯದ ನನ್ನೆಲ್ಲ ಅನುಭವವನ್ನು, ನನ್ನ ಊರಿನ ಅಷ್ಟೂ ಪರಿಸರವನ್ನು ಆ ಹಾಡಲ್ಲಿ ತಂದೆ. ತಿಮ್ಮನ ಜೊತೆಯಲ್ಲಿ ಒಬ್ಬ ಹುಡುಗನು ಕುಣಿಯುತ್ತಾ ಬರ್ತಾ ಇರ್ತಾನಲ್ಲ, ಅದೇ ಕಾರಣದಿಂದ ನಾವು ಹಾಡಿ ಕುಣಿಯೋಣ ತಮ್ಮ ಎಂಬ ಹೊಸದೊಂದು ಸಾಲನ್ನು ಸೇರಿಸಿದೆ. ಎರಡನೇ ಪ್ಯಾರ ಬರೆಯುವ ಸಂದರ್ಭದಲ್ಲಿ ಮತ್ತೆ ನನ್ನೂರಿ ನೆನಪಾಯಿತು. ಸದಾ ಮೌನವಾಗಿರುತ್ತಿದ್ದ ಬೆಟ್ಟ ಗುಡ್ಡದ ಸಾಲು, ಆ ಮೌನವನ್ನೇ ನಾವೆಲ್ಲ ಪ್ರೀತಿಸುತ್ತಿದ್ದ ರೀತಿ ನೆನೆದು. ಸಾಲು ಸಾಲು ಬೆಟ್ಟ ಗುಡ್ಡ ಮೌನ ತಳೆದಾವೆ, ಆ ಮೌನದ ಗಾನ ಎಲ್ಲರ ಮನಸ್ಸ ಸೆಳೆದಾವೆ ಎಂದು ಬರೆದೆ. ಏನೇ ಹಳ್ಳಿಮುಖ ಅನಿಸಿಕೊಂಡ್ರೂ ಗೆಂಡತಿಮ್ಮ ಬದಲಾವಣೆಗೆ ತುಡಿಯುವ ಜೀವ. ಹಳ್ಳಿಯಲ್ಲಿ ಚಾಲ್ತಿಯಲ್ಲಿದ್ದ ಮೇಲು ಕೀಳಿನ ಭಾವನೆ ಕಂಡು ಅವನು ಬೇಸರಗೊಂಡಿರ್ತಾನೆ. ಅದನ್ನು ಹೇಳಬೇಕು ಅನಿಸಿ ಭೇದ ಭಾವ ಮುಚ್ಚುಮರೆ ಒಂದೂ ಮಾಡ್ದೇನೆ ಎಂದು ಮೂರನೇ ಚರಣ ಬರೆದೆ. ಜೆಮಿನಿ ಸ್ಟುಡಿಯೋದಲ್ಲಿ ರೀ ರೆಕಾರ್ಡಿಂಗ್ ನಡೆದಾಗ ಅಲ್ಲಿದ್ದವರೆಲ್ಲ ಹಾಡುಗುನುಗಲು ಶುರು ಮಾಡಿದ್ರು. ನಾನು ಗೆದ್ದೆ ಅನಿಸಿದ್ದೆ ಆಗ. ಇಷ್ಟು ಹೇಳಿ ದೊಡ್ಡರಂಗೇಗೌಡರು ಮೌನವಾದ್ರು. ಮರುಕ್ಷಣದಿಂದಲೇ ಗೆಂಡೆತಿಮ್ಮ, ಅವನ ಡ್ಯಾನ್ಸು, ತಾಳ, ಗೆಜ್ಜೆನಾದಂಥ ಸಂಗೀತ ಬಿಡದೆ ಕಾಡತೊಡಗಿತು. ಪರಸಂಗದ ಗೆಂಡತಿಮ್ಮ ಸಿನಿಮಾದ ದೊಡ್ಡರಂಗೇಗೌಡರ ಗೀತ ರಚನೆ, ರಾಜನ್ ನಾಗೇಂದ್ರವರ ಸಂಗೀತದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿದ್ದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಈ ಹಾಡು ಬರೆಸಿದ್ದು ಹೇಗೆ ಎಂಬುದನ್ನ ಪುಟ್ಟಣ್ಣನವರ ಮಾತುಗಳಲ್ಲಿ ಕೇಳಬೇಕು. ನಾಗರಹಾವು ಚಿತ್ರದ ಹಾಡುಗಳನ್ನು ಬರೆಸಿದ್ದು ಶಿವನ ಸಮುದ್ರದಲ್ಲಿ. ಶಿಂಶಾ ನದಿ ಜಲಪಾತವಾಗಿ ಧುಮ್ಮಿಕ್ಕುವ ಆ ಪ್ರದೇಶದಲ್ಲಿ ಒಂದು ಬಂಗಲೆ ಇದೆ. ಅದರ ಮುಂದಿರುವ ವರಾಂಡದಲ್ಲಿ ಜಮಖಾನ ಹಾಸಿಕೊಂಡು ಸಂಗೀತ ನಿರ್ದೇಶಕ ವಿಜಯಭಾಸ್ಕರ್ ಸಮ್ಮುಖದಲ್ಲಿ ತಬಲಾ ಹಾರ್ಮೋನಿಯಂ ಇಟ್ಟುಕೊಂಡು ಹಾಡುಗಳನ್ನ ಕಂಪೋಸ್ ಮಾಡಿಸಿದೆ. ಅದರಲ್ಲಿ ಬರುವ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಎಂಬ ಹಾಡು ಮತ್ತು ದೃಶ್ಯ ನನಗೆ ಅತ್ಯಂತ ಮೆಚ್ಚುಗೆಯಾದದ್ದು. ಕೆಲವೊಮ್ಮೆ ನಮಗೆ ಮಾನಸಿಕವಾಗಿ ಕೆಲವು ಭಾವನೆಗಳು ಹುಟ್ಟುತ್ತದೆ, ಆ ಭಾವನೆಗಳಿಗೆ ನಾವು ಗುಲಾಮರಾಗ್ತೀವಿ. ಹಾಗೆಯೇ ಆ ಹಾಡಿನ ಹಿನ್ನೆಲೆ ಕೂಡ ಯಾವುದೋ ಒಂದು ಭಾವನೆಗೆ ಗುಲಾಮನಾಗಿ ಅದು ನನ್ನಿಂದ ಹೊರಹೊಮ್ಮಿತು. ಈ ಹಾಡು ಬರೆಸುವಾಗ ಯಾರೋ ಒಬ್ಬರು ನನ್ನ ಮನದಲ್ಲಿದ್ದರು, ಅದನ್ನೇ ನಾನು ಗೀತರಚನೆಕಾರನಾಗಿ ಹೇಳಿದೆ. ನಂತರದ ಪಲ್ಲವಿಯನ್ನು ನಾನೇ ಹೇಳಿ ಬರೆಸಿದಾಗ ಎಲ್ಲರೂ ಡೈರೆಕ್ಟರ್ ಬಹಳ ರೊಮ್ಯಾಂಟಿಕ್ ಆಗಿದ್ದಾರೆ ಎಂದು ತಮಾಷೆ ಮಾಡಿದರು. ಅದನ್ನು ಕೇಳಿ ನನಗೆ ನೋವಾಗಲಿಲ್ಲ, ಯಾಕಂದರೆ ಯಾವುದನ್ನೂ ಬಚ್ಚಿಟ್ಟುಕೊಳ್ಳಲಾರದಂಥ ಹೃದಯ ನನ್ನದು. ಈ ಹಾಡನ್ನು ಈಗಲೂ ನೋಡಿ, ಅದರಲ್ಲಿ ನಾಯಕಿ ಆರತಿ ಗಾಳಿಯಲ್ಲಿ ತೆಲಿದಂತೆ ಸ್ಲೋ ಮೋಷನ್ನಲ್ಲಿ ಬರ್ತಾ ಇದ್ರೆ ಪಕ್ಕದಲ್ಲಿರುವಂಥ ನಾಯಕ ವಿಷ್ಣುವರ್ಧನ್ ಮಾಮೂಲು ಸ್ಪೀಡ್ನಲ್ಲೇ ನಡೆದುಕೊಂಡು ಬರ್ತಾರೆ. ಇಂಥದ್ದೊಂದು ದೃಶ್ಯ ಸಂಯೋಜನೆ 1972 ಕಾಲಕ್ಕೆ ಭಾರತೀಯ ಚಿತ್ರರಂಗಕ್ಕೆ ಹೊಸದು. ಏಕಕಾಲಕ್ಕೆ ಸ್ಲೋ ಮೋಷನ್ ಹಾಗೂ ಮಾಮೂಲಿ ಸ್ಪೀಡಿನ ಚಿತ್ರೀಕರಣದಲ್ಲಿ ಸ್ವಲ್ಪನೇ ಸ್ವಲ್ಪ ಏರುಪೇರಾಗಿದ್ರೂ ಕೂಡ ಇಡೀ ದೃಶ್ಯ ಹಾಳಾಗ್ತಾ ಇತ್ತು. ಆದರೂ ರಿಸ್ಕ್ ತೆಗೆದುಕೊಂಡು ಆ ದೃಶ್ಯ ಚಿತ್ರಿಸಿದ್ದ ಪುಟ್ಟಣ್ಣ ಏಕಕಾಲಕ್ಕೆ ಆರತಿ ಮತ್ತು ಚಿತ್ರಪ್ರೇಮಿಗಳ ಹೃದಯ ಗೆದ್ರು. ಈ ದೃಶ್ಯ ವೈಭವದ ಸುದ್ದಿ ತಿಳಿದು ಕುತೂಹಲದಿಂದಲೇ ಚಿತ್ರ ವೀಕ್ಷಿಸಿದ ರಷ್ಯಾದ ಅಂದಿನ ಹೆಸರಾಂತ ನಿರ್ದೇಶಕ ಆಲಿ ಕಮರೇವ್ ಅಮೇಜಿಂಗ್ ಎಂದು ಉದ್ಗಾರ ತೆಗೆದರಂತೆ. ಬೆಳ್ಳಿತೆರೆಯ ವಿಪರ್ಯಾಸಗಳು ಹೀಗೆಲ್ಲ ಇರ್ತವೆ ನೋಡಿ. ಸ್ವಾರಸ್ಯವೆಂದರೆ ಹೀಗೆ ಒಂದು ಹೆಣ್ಣನ್ನು ಹೊಗಳಿದ ಹಾಗೂ ತೆಗಳಿದ ಸಂದರ್ಭಗಳಲ್ಲಿ ಆಕೆ ಯಾರೆಂದು ಪುಟ್ಟಣ್ಣ ಕಣಗಾಲರು ಅಪ್ಪಿ ತಪ್ಪಿ ಕೂಡ ಹೇಳಲಿಲ್ಲ. ಆದರೂ ಅದು ಯಾರೆಂದು ನಾಡಿನ ಸಮಸ್ತರಿಗೂ ಅರ್ಥವಾಗಿ ಹೋಯಿತು. ನಾಗರಹಾವು ಸಿನಿಮಾದ ವಿಜಯ ನರಸಿಂಹ ಅವರ ಗೀತ ರಚನೆಯ ವಿಜಯ ಭಾಸ್ಕರ್ ಅವರ ಸಂಗೀತದ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: ಸಾರಂಗ್ 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಆತ್ಮೀಯ ಮಾತ ಕೃಷಿ ಅಭಿಮಾನಿ ಬಂಧುಲೆ, ಕೃಷಿ ಸಿರಿ 2022 ರಾಜ್ಯ ಮಟ್ಟದ ಬೃಹತ್ ಕೃಷಿ ಸಮ್ಮೇಳನ ನಮ್ಮ ತುಳುನಾಡು ಕೊಲ್ನಾಡು ತುಳುನಾಡದ ಕೊಲ್ನಾಡು ನಡತೊಂದುಂಡು ಕಾರ್ಯಕ್ರಮ ಇನಿ ಪ್ರಾರಂಭ ಆತುಂಡು. ಒಣಸಿಡದು ಬೊಕ್ಕ ಎಂಕಲ್ನ ಕಾರ್ಯಕ್ರಮ ದೀತೇರು. ದಯಪಣದಾಂಡ ನಮ್ಮ ಇಡೀ ಜೀವನೋಡ ರಡ್ಡು ಬಾರಿ ಮುಖ್ಯ. ಒಂಜಿ ಒಣಸ್ಸು ಬೊಕ್ಕೊಂಜಿ ಮನಸ್ಸು. ಅದಕ್ಕೋಸ್ಕರ ಇನಿ ಕೃಷಿ ಸಿರಿಟ್ಟು ಕಾರ್ಯಕ್ರಮ ವಾ ಭಾಷೆಡು ಮಲ್ಪಡೊಂದು ಬಣ್ಣಾಗ ಪಂಡೇರು ತುಳ್ಳುಟ್ಟೆ ಮಲ್ಪುಳೆ. ನಮ್ಮ ತುಳುನಾಡ್ಡತ್ತ ಕಾರ್ಯಕ್ರಮ ಆಪಣೆ ಅಂಚೆ ಅದು ತುಳ್ಳುಟ್ಟೆ ಮಲ್ಪುಳೆ ಅಂತ. ಇಂಗ್ಲೀಷಿಗೆ ಬೋಂಡಾರ ವಾಟ್ ಈಸ್ ಅವರ್ ಕಲ್ಚರ್, ಅವರ್ ಕಲ್ಚರ್ ಈಸ್ ಎಗ್ರಿಕಲ್ಚರ್ ಅಂಚೆ. ಅದು ನಮ್ಮ ಕಲ್ಚರ್ ಮಣ್ಪುಣ ಶಬ್ದನೇ ಎಗ್ರಿಕಲ್ಚರ್ದ ಒಟ್ಟಿಗೆ ಸೇರೊಂದೇ ಉಂಡು ಅಂಚೆ. ಅದು ತುಳುಟ್ಟೆ ಕಾರ್ಯಕ್ರಮ ಮಲ್ಪುಗ ಅಂದು. ದಯಪಣದಂಡ ತುಳು ಭಾಷೆ ತುಳು ಸಂಸ್ಕೃತಿ ಬೊಕ್ಕ ಈ ಕೃಷಿ ಒಂದು ಮೂರು ಜಿಲ್ಲ ಒಂಜೆಕ್ಕೆ ಸಮಾನವಾದು. ಅದಕ್ಕೋಸ್ಕರ ಇನಿ ಕೃಷಿ ಪ್ರಾಧಾನ್ಯವಾಯ್ನಂಚಿನ ಒಂಜಿ ಕಾರ್ಯಕ್ರಮ ಆಯ್ ನಡೆದವರ. ದಯಪಣದಂಡ ಕರಿವರ್ಷ ನಮ್ಮ ಭಾರಿ ಭಂಗಮತ್ತ ಗೊತ್ತುಂಡು ನಂಕ ಎಂಚಿನಕ್ಕೆ ಭಂಗಮತ್ತನೆಂದು. ಆತನಗ ಈ 10ನೇ ಕ್ಲಾಸ್ ಮುಟ್ಟ ಒಟ್ಟಿಗೆ ಇತ್ತನಂಚಿನ ಕ್ಲಾಸ್ಮೇಟ್ ಬೊಕ್ಕ ಬೇತೆ ಬೇತೆ ಜವಾಬಡು ಬೇತೆ ಬೇತೆ ಪೋಪೇರು. ಒರಿ ಇಂಚನೆ ಲಾಕ್ಡೌನ್ ಆದ ವಿದೇಶ ಅಡಿತನೆ ಕುಲೊಂದು ದುಂಬುದ ಆಟೋಗ್ರಾಫ್ ಒಂದು ಒಂಜಿ ಉಂಟತ್ತ 10ನೇ ಕ್ಲಾಸ್ ಬುಡ್ನಾಗ ಒಂಜಿ ಬರೆಪುಣ. ನಿನ್ನ ಮದುವೆಗೆ ನನ್ನನ್ನು ಹೇಳಲು ಮರಿಬೇಡ, ನನ್ನನ್ನು ಜೀವಮಾನ ಇಡೀ ನೆನಪಿಟ್ಟುಕೋ, ಐಕೊಂಜಿ ಇಂಚ ಸಿಂಬಲ್ ಪುರ ಅಂಟಾದು ದಾಣಕ್ಕೆ ದಾಣೆ ಒಂಜಿ ಇಪ್ಪುಂಡು. ಒಂಜಿ ಭಾವನಾತ್ಮಕವಾದ ಒಂಜಿ 2 ದಿನ ಇಪ್ಪುಂಡು. ಬೊಕ್ಕ ಆಟೋಗ್ರಾಫ್ ಗುಜಿರಿದ ಅಂಗಡಿಗೆ ಪೋಪುಂಡು. ಅಂಡ ಗುಜಿರಿದ ಅಂಗಡಿಗೆ ಬೋವಂದ್ರೆ ಆಟೋಗ್ರಾಫ್ ಇಂಚ ತಿರುಗತ್ತುನಾಗ ಏನೊಂಜಿ SSLC ಫ್ರೆಂಡ್ನ ನಂಬರ್ ಇತ್ತನಿಗೆ ಆಯಿತು. ಆಯ್ಕೆ ಫೋನ್ ಮಲ್ತಿ, ಆ ಹಲೋ ಎಂಚಲ್ಲ ಮರಾಯ ದಾದಾ ದಾಲಜ್ಜಿ ಮರೆ ಒಕ ಅಮೇರಿಕಡೆಂಚಂಡು ಮೂಳ ದಾಲಜ್ಜಿ ಮರೆ ಲಾಕ್ಡೌನ್ ಅಳಕ್ಕ ಉಳ್ಳಾಯಿ ಉಳ್ಳ ನಮ್ಮ ಈದಾಯ್ತ ಮಲ್ತ 10 ಬೊಕ್ಕ ಯಾನ್ ದಾಲ ಮಲ್ತಜಿ ಮರೆ ಎಂಕ ದೂರಕ್ಕೆ ವಿದ್ಯೆ ಬಣ್ಪುಣಂಚಿನ ಒಂದು ಗೊತ್ತಿಜ್ಜಾಂಡತ್ತ ಅಂಚ. ಅದು ಏನು ಬಂಗೋಡ ಪಾಸ್ ಆಯ್ನೆ ಯಾನು ಬೊಕ ಇಲ್ಲಂತ ಕಂಡದ ಕೃಷಿಪುರ ಅಮ್ಮೇರ ಮಲ್ತನ ಇತ್ತನ್ರಿ ಅಂಚ. ಅದು ಆ ಕೃಷಿನ ಮಲ್ತೊಂದು ಉಳ್ಳೆ ಹಾಂ ಅಂಚ. ಆತ ಬೊಕ ನಿಖಿಲಂಚಿಪುರ ಎಂಚ ಉಂಡು ಕೊರೋನಾ ಕೊರೋನಾ ಮುಳು ಆ ಒಂದುಂಡುಗೆ ಅಂಡ ಎಂಕ ಗೊತ್ತಾತ ಜಿ ಅಂಡ ನಿನ್ನ ಅಮೇರಿಕಾಡ್ ದಲ್ಲಂಡ ತೊಂದರೆ ಅದು ನಿಕ್ಕು ಒಣಸ್ಗೆ ಬಿನ್ ಇಜ್ಜಿಂದ ಅಂಡ ಪಂಡ್ಲ ಮಾರಯ ನಿಕ್ಕು ಏತು ಬೋಡಂಡ್ಲ ಅರಿ ನೊಂಜಿ ಯಾನ ಕಡ ಪುಡ್ಬೇ ಬಂಡೆಗೆ. ಆತನಾಗ ಯಾಕೆ ಜ್ಞಾನೋದಯ ಅಂಡ್ ಪತ್ತನೇ ಕ್ಲಾಸ್ಡು ವಿಶೇಷವಾದ ಕಲ್ಪೆರ ತೀರಂದೇ ಒಂದನೇ ಪುಳಿಕೇಸಿ ದಂಡೆತ್ತಿ ಬಂದಾಗ ಎರಡನೇ ಪುಳಿಕೇಸಿ ಕುಂಡೆತ್ತಿ ಹೋದ ಅಂದು ಮಾತ್ರ ಬರೇದು. ಎಂಜನ ಬಂಗೋಡು ಜಸ್ಟ್ ಪಾಸ್ ಆಯ್ನ ಅಂಚಿನ ಇಂಚಿಗೆ ಕೃಷಿ ಬೋದು ಕರೆಕ್ಟ್ ಲಾಕ್ಡೌನ್ ಆನಾಗ ಮಂಡ್ಲ ಕಂಪೇನ್ ಹಿಡಿತನಾಗಿ ಬಂಜಿಗೆ ನಿಕ್ಕು ಒಣಸ್ಸಿಗೆ ತೊಂದರೆ ಇದ್ದಿಂದ ಅರಿಯಾನ ಕೊರ್ಪೆ ಅಂದ ಪಂಡೆತ್ತ. ಅವು ಕೃಷಿತ್ತ ಮೂಲವಾಯ್ನಂಚಿನ ವಿಷಯ ಬಂದಲು. ಇನಿ ಓಟೆಗೆ ಪೋಂಡಲ ರಡ್ಡು ಜನ ಅತ್ಯಂತ ಶ್ರೇಷ್ಠ ಹೀರೋ ಸ್ಥಾನೋಡಿ ಇಪ್ಪುಡು ಒಂದು ನಮ್ಮ ಕಾರ್ಯಕ್ರಮದ ಪಣ್ಪುಣಂಚಿನ ರಡ್ಡು ಜನಟ್ಟು ಸುರುತ್ತಾರಿಯರು ಪಂಡ ಎಂಚಿನ ಕೊರೋನಾ ಬತ್ತದು ಎಂಚಿನ ತೊಂದರೆ ಅಂಡಲ್ಲ ಮಧ್ಯಪ್ರದೇಶ ಗೊಂಜಿ ತೊಂದರೆ ಒಂದು ಲೆಕ್ಕ ಮಲ್ತನಂಚಿನ ನಮ್ಮ ಮಣ್ಣದ ಕೃಷಿಕೇರು ಫಸ್ಟ್ ಹೀರೋ ಸ್ಥಾನೋಡು ಕುಳ್ಳೋಡು ನನ ಐಡ್ದು ಬೊಕ್ಕದ ಹೀರೋ ಸ್ಥಾನೋಡು ಕುಳ್ಳೋಡ ಏನಕ್ಲಿ ಏರಂದು ಪಂಡ ನಮ್ಮ ದೇಶ ಕಾಪುಣಂಚಿನ ಸೈನಿಕೇರು ಅಕಲಿ ಹೀರೋ ಸ್ಥಾನೋಡು ಕುಳ್ಳೋಡು ಅಂಡ ಇನಿ ದಾನಾತನದು ಪಂಡ ಸಿನಿಮಾ ಪಂಡ ಹೀರೋ ಹೀರೋ ಪಂಡ ಸಿನಿಮಾ ಸಿನಿಮಾ ಪಂಡ ಹೀರೋ ಹೀರೋ ಪಂಡ ಸಿನಿಮಾ ಅಂದು ಒಂಜಿ ಪೊಸತ್ತು ದಯಪಂಡ ತಂತ್ರಜ್ಞಾನ ಜಾಸ್ತಿ ಆತನ್ರಿ ಸುಲಾಬೋಡಿನಿ ದಾಳ ಮಲ್ಪೊಲಿ ಒಂದು ಹೆಂಚಿನ ಬಿಲ್ ಕಟ್ಟೋಲಿ ಬೊಕ ಪೂರ ಸ್ಕ್ಯಾನ್ ನೆಟ್ ಆ್ಯಪುಂಡು ದಾಳ ತೊಂದರೆ ಪೂರ ಮೊಬೈಲ್ ಆ್ಯಪುಂಡು ಅಂಡ ದುಂಬು ಈ ಕೃಷಿ ಮೂಲವಾದ ಬತ್ತನ ಪ್ರತಿಯೊಂದು ಕುಟುಂಬಲ ಮೂಲೋಡ ಬತ್ತನೆ ಕೃಷಿ ಇಟ್ಟು ಅಪಗ ಈ ವಿಶ್ವಾಸ ಏತಿ ತಿನ್ಬಂಡ ಕೃಷಿ ಇಟ್ಟು ಇಲ್ಲಿಗೆ ಬಾಗಿಲ್ಲ ಹೆಜ್ಜಾಂಡ್ ಐಡ್ದು ಬೊಕ್ಕ ಕೃಷಿ ಹಿಡಿದಂತೆ ದೂರ ಆದ ಬಾಕಿದ ತಂತ್ರಜ್ಞಾನ ಬರ್ಪುಣ್ಯ ವಿಶ್ವಾಸ ಕಮ್ಮಿ ಆದ ಬಾಗಿಲು ಬತ್ತಂಡು ಐಡ್ದು ಬೊಕ್ಕ ಒಂತೆ ವಿಶ್ವ ತಂತ್ರಜ್ಞಾನ ಜಾಸ್ತಿ ಆದ ಕೃಷಿ ತಂಚಿ ಒಲವು ಜಾಸ್ತಿ ಆಪುಣ್ಣೆ ಬಾಗಿಲಿಗೆ ಬೀಗ ಬತ್ತಂಡು ಬೀಗಡ್ದು ಬೊಕ್ಕ ನಮ್ಮ ಬೇತೇನೆ ಪುರ ವಿಶ್ವಾಸಲು ಕಮ್ಮಿ ಆದ CCTV ಬತ್ತಂಡು ಇಲ್ಲಡೆ ನನ್ನ ಭವಿಷ್ಯ ನನ್ನಲ ವಿಶ್ವಾಸ ಕಮ್ಮಿ ಅಂಡ ಅವಳವಳು ಹೊಟ್ಟೆದೆತ್ತದಾಳ ಒಂಜಿ ಕ್ಯಾಮರಾ ಫಿಕ್ಸ್ ಮಲ್ಪುಣ ತಂತ್ರಜ್ಞಾನ ಬರೆಯರ್ಲೇ ಐಕ ತಂತ್ರಜ್ಞಾನ ಕ್ಷೇತ್ರಡು ನಮ್ಮ ಏತು ಮಿತ್ತು ಪೋಯಂದಾಂಡ್ಲ ಕರಿವರ್ಷ 21ನೇ ಇಸುವಿಡು ನಮ್ಮ ನಾಡನೇ ಜಾಲದ ಬರಿಟ್ಟು ನೆಲನೆಲ್ಲಿ ಉಂಡ ಅಮೃತ ಬೆಲ್ಲಿ ಉಂಡ
ಇಪ್ಪತ್ತೊಂದನೇ ಇಸುವಿಡೆ ನಮ್ಮನ್ನು ಕಾತನೆ ಒಂಜಿ ಹ್ಯುಮ್ಯಾನಿಟಿ ಬೊಕ್ಕೊಂಜಿ ಇಮ್ಯುನಿಟಿ. ಇಮ್ಯುನಿಟಿ ಪೌಡರ್ ಬಂಡದು ಮರತ ಪೊಡಿ ದಿಂಜ ಅದಕ್ಕೊಂಡಲ್ಲ ಕಲಡಾಯಿನಿ ಫರ್ನಿ ಕಲಡಾಯಿನಿ ಫರ್ನಿ. ನಮ್ಮ ಪಣೊಂದು ಇಪ್ಪ ಲಕ್ಷ ಗಟ್ಲದ ಡ್ರೆಸ್ ಪೂರ ಪಂಗಸ್ ಬತ್ತೊಂದು ಆ ಲೆದರ್ ಬ್ಯಾಗ್ಲೇನು ಬೊಕ ದಾಯ್ತಾನ್ ಪುಲ ಕಲಜ್ಜಿ ಬೊಕ ಜ್ಯುವೆಲರಿ ಶಾಪ್ ಪಾಡ್ಲ ನೆಕ್ಲೆಸ್ ಇಟ್ಟೇತ್ತಂಡ ಅಯ್ಯಬಾವಂಡ ಲಂಚ ತೂ ಒಂದು ಧೂಳು ದೆಪ್ಪುಣ ಗತಿಜ್ಜಾಂಡ್ ಬ್ಯೂಟಿ ಪಾರ್ಲರ್ ಒಯ್ತದ ಪಾಡ್ನ ಬೀಗ ಬೊಕ ಕಡ್ತದ ಎತ್ತಿನಿ ಮಣ್ಣು ಹತ್ತದು ಅಂಡ 10 ರೂಪಾಯಿದ ಮಾಸ್ಕ್ ಬತ್ತು ಮೋಣೆದ ಎದುರುಡು ಇಂಚ ಪುರ್ಲುಡೆ ಗುಳ್ಳುಡು ಸಾಲದೆ ತೊಣ್ಣಕ್ಲೆ ಕೊಂಚ ಮಂಡ್ಯ ಚಜ್ಜೆ ಅಂದೆ ತಿರುಗಿ ಲೆಕ್ಕ ಅಂಡ ಅಕ್ಕಳು ಈತೇ ಗ್ಯಾಪ್ ಬಿಡೋಂತೀನಿ ಕಣ್ಣು ಮಾತ್ರ ತೋಜಿಂಡ ಯಾರು ದೇ ಪಂಡ ಸಾಳಕೇನ್ಯರಜ್ಜಿ ಒಂಜಿ ವೇಳೆ ಕೇಂಡೆ ಎಂದೇ ಪಣಕ ಮಾಸ್ಕ್ ಒಂತೆ ಜಾರಾದ ಆಕ್ಷಿ ಮಲ್ತನಾಂಡ ಬಕ ಜೀವಮಾನೋ ಇಡಿಯಾಯಿ ಎದುರು ಬರಿಯರಜ್ಜಿ ಹೆಂಚಿನ ಒಂಜಿ ಪರಿಸ್ಥಿತಿ ನಂಗೆ ಪ್ರಕೃತಿ ಐಕ್ಯಪಣಪುಣೆ ನಮ್ಮಡ್ದು ಮಾತಮಲ್ಲ ಓ ಒಂದು ಬಂಡ ಪ್ರಕೃತಿ ದಾಯ ಪ್ರಕೃತಿ ನಮ್ಮ ದೇವರ ಇನಿ ಭಾರತನ ವಿಶ್ವಗುರುಂದಲ್ಲಿ ಎಪ್ಪುವ ಬಂಡ ಪ್ರಕೃತಿಡು ದೇವರನ್ನು ತೂಪಣಂಚಿನ ಒಂಜೇ ಒಂಜಿ ದೇಶ ಇತ್ತನ ದಾಂಡ ಅವು ನಮ್ಮ ಭಾರತ ದೇಶ ಐಕೋಸ್ಕರ ಭಾರತ ವಿಶ್ವಗುರು ಸ್ಥಾನಡು ನಮ್ಮ ಒಂಜಿ ಮರನ ಮರ ಅಂದಲೆತ್ತಿಜ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿನೇ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಒಂಜಿ ಮರಟ್ಟು ಸೃಷ್ಟಿಲ ಉಂಡು ಸ್ಥಿತಿಲ ಉಂಡು ಲಯಲ ಉಂಡು ಐಕೋಸ್ಕರ ಇನ್ನು ವಿಶ್ವಗುರು ಸ್ಥಾನಡು ಉಂಡು ನಮ್ಮ ಭಾರತ ದೇಶ. ನನವಂಜಿ ದುಂಬುಡ್ದು ನಮ್ಮ ಕೃಷಿ ಪರಂಪರೆಡು ಅತ್ಯಂತ ಎಡ್ಡೆಡಿತ್ತಿನ ವಾ ವ್ಯವಸ್ಥೆಗೋಸ್ಕರ ಭಾರತನ ವಿಶ್ವಗುರುಂದಲೆ ತೆರಬಂಡ ಕೌಟುಂಬಿಕ ವ್ಯವಸ್ಥೆ ಕೂಡು ಕುಟುಂಬ ಪದ್ಧತಿ ಇತ್ತುಂಡು. ಆ ಕೂಡು ಕುಟುಂಬ ಪದ್ಧತಿಡು ಆ ಕೌಟುಂಬಿಕ ವ್ಯವಸ್ಥೆ ಸುರುಕ ಅಪ್ಪೆ ಅಮ್ಮೆ ಬೊಕಾಕ್ಲಿಕ್ಕೆ ಜೋಕುಲು ಮಗಳೇನು ನನವರಿ ಏನ ಇಲ್ಲಡೆ ಮದ್ಮೆ ಮಲ್ತು ಕುರುದು ಆಣನ ಅಪ್ಪೆ ಅಮ್ಮನ ಪೊರ್ಲುಡೆ ತೂವನುಡು ಈ ಮಗಕ್ಕೆ ನನವಂಜಿ ಇಲ್ಲಾಡದು ಪುಣ್ಣನ ಪತೊಂದು ಬತ್ತದು ಈ ಅಪ್ಪೆ ಅಮ್ಮನ ಅಕ್ಲು ತೂವನುಡು ಅವು ಅಂಚ ವಂಶಪಾರಂಪರ್ಯವಾದ ನಡಪಡು ಬಣಪುಣಂಚಿನ ವಿಷಯಡು ನಂಕ್ ಕೌಟುಂಬಿಕ ವ್ಯವಸ್ಥೆ ಎಡ್ಡೆ ಉಂಡು ಭಾರತಡಂದು ಭಾರತನ ವಿಶ್ವಗುರು ಅಂದ್ಲೆತ್ತಿ ಈ ಅತ್ಯಂತ ಎಡ್ಡ ವ್ಯವಸ್ಥೆ ಎಂದು ಬತ್ತನೆ ಒಳಪಡೆದು ಬಂಡ ಕೃಷಿ ಮೂಲೊಡ್ದು ಪೂರಲ ಬತ್ತನೆ ಕೃಷಿ ಮೂಲೊಡ್ದು ಐಕ್ಲೆತ್ತನೆ ಅವರ ಕಲ್ಚರ್ ಈಸ್ ಅಗ್ರಿಕಲ್ಚರ್ ಅಂಡ ತಂತ್ರಜ್ಞಾನ ತಂತ್ರಜ್ಞಾನ ಪುರ ಮಲ್ಲ ಒಂದು ಮಿತ್ತು ಮಿತ್ತು ಪೋದಾಪುಣ್ಯದಾನ ಎಂದು ಬಂಡ ಕೆಲವು ಜೋಕ್ಲೆಗೆ ಎನ್ನೊಮ್ಮೆ ಕೃಷಿಗೆ ಬಣಿಯರ್ಲ ಸಂಕೋಚ ಬರ್ಪುಣಂಚಿನ ಪರಿಸ್ಥಿತಿ ಬತ್ತನು ದಯಪಂಡ ಪಿದಾಯ್ದ ವಿಷಯಡು ನಮ್ಮ ಭಾರಿ ಜಾಸ್ತಿ ಇಂಪಾರ್ಟೆನ್ಸ್ ಕೊರಿಯ ಕೃಷಿಗೆ ಇರದಲ್ಲ ನುಮಲ್ ಪೂಜೆ ರೆಂಜಿನ ಅಕಲ್ನ ಶರೀರ ಅಕಲ್ನ ದೇಹ ಅಕಲ್ನಂದು ಪುರ ಆತಿ ಅಕಲ್ದಲ್ಲ ಒಂಜಿ ಮದ್ಮೆಗೆ ಬಿದಾಡಂಡಲ್ಲ ಒಂಜಿ ವೇಷ್ಟಿ ಒಂಜಿ ಶಾಲು ಪಾಡೊಂದು ನೆಟ್ಟು ಬೋಂದಿತ್ತಿರದಲ್ಲ ಮಲ್ಲ ಸಂಗತಿ ಇಜ್ಜಾನು ಅಂಡ ಅಕ್ಲೆಗೆ ಒಂಜಿ ಈ ಇತ್ಯದ ಶಿಕ್ಷಾ ನೋಡಿದ ಅರೆಗೆಂಚಿ ಅಕ್ಲೆಗೆಂಚಿನ ಬಂಡ ಒಂಜಿ ಬೊಂಡನ ಪಿರಾವಡದಿಂಚ ಪಿದಾಡದ ಕುಟ್ಟದ ಬಣ್ಣಂತೀರ ನೆಟ್ಟು ನೀತೆ ಈತೆ ಬಾವೆ ಉಂಡು ಅಂಡ ಇನಿತ ಶಿಕ್ಷಾ ನಡು ಕುಟ್ಟದು ದೂದು ಬಿಡ್ಲೆ ಪುಡಾತ್ತಂಡಲ್ಲ ಅವು ಬಾವೆ ಅಂದಗೆಲ್ಲ ಹೌದಕ್ಲೆ ಗೊತ್ತಾಪಜ್ಜಿ ವಾಟ್ ಈಸ್ ದಿಸ್ ವೈಟ್ ವೈಟ್ ಅಂದ್ಗೆ ಪರಿಸ್ಥಿತಿ ಆ ಕೃಷಿಕರನ್ನ ಅನುಭವ ಆತಿತ್ತನಂದು ಇಂಚ ಪಿರಾವಡದ ರಡ್ ಬೊಟ್ಟುನೇ ಈ ಬೊಂಡಡ ಈತೆ ಬಾವೆ ಉಂಡು ಇಂದು ಬಣ್ಣಂಗಾಯ ಇಂದು ಉಣಗಣನ ನೆಟ್ಟು ನೀರಾಜದು ಇಂದು ಕೊಪ್ಪರ ಆತನ ಅಂದ ಅಕ್ಲೆಗೆ ಪಿದಾಯಿಡದೇ ಗೊತ್ತಿತ್ತುಂಡು ಅಂಚಾದ ಅಕ್ಲನ ಅನುಭವ ಶ್ರೇಷ್ಠ ಐಕ್ ಕರಿಸರ್ತಿ ಈ 21 ಇಸುವಿಡು ನಂಕ್ ದೇವೇರು ಹೆಂಚಿನ ಕಲ್ಪಾಯನೆ ಎಂದು ಬಂಡ ತಂತ್ರಜ್ಞಾನ ಹೆಂಚಿನ ಇತ್ತಂಡಲ್ಲ ನಿಕ್ಲು ಮೂಲವಾದ ಬರೋಡಾಯಿನ ಓಡೆಗಿಂದು ಬಂಡ ಮಣ್ಣಿಗೆ ತಿರುಗಿದು ಐಕೆ ಶಾಲೆಗಳ ಜೀವನಗಳ ವ್ಯತ್ಯಾಸ ಇಪ್ಪುಣೆ ಶಾಲೆಡು ಸುರೂಟು ಪಾಠ ಬೊಕ್ಕ ಪರೀಕ್ಷೆ ಪ್ರಕೃತಿ ಅಂಚತ್ತು ಸುರೂಟು ಪರೀಕ್ಷೆ ಕೊರಪುಂಡು ಐಟು ಪಾಠ ಕಲ್ತೋನು ಇದ್ದಿನ ಜಲಮಾಲಿನ್ಯ ಅಂದರೆ ಏನೊಂದು ಜೋಕುಳಕ್ಕೆ ಅಂಡ ಅಕ್ಳು ಉತ್ತರ ಬರೆ ಅಂತೀರಿ ಅದು ತೋಡಿನಲ್ಲಿ ಪೆತ್ತ ತೊಳೆಯುವುದು ಆಮೇಲೆ ಪೊಡಿ ಜೋಕುಳ್ನ ಕುಂಟು ತೊಳೆದ್ರೆ ಅದು ಇದು ಜಲಮಾಲಿನ್ಯ ಆಗ್ತದೆ ಅಂತ ಮತ್ತು ವಾಯುಮಾಲಿನ್ಯ ವಾಯುಮಾಲಿನ್ಯ ಅದು ಪುಗೆ ಸರ್ ಪುಗೆ ಕಂಡವಟ್ಟೆ ಪುಗೆ ಹೋಗ್ತದಲ್ಲ ಈ ಕಾರಣ ವಾಯುಮಾಲಿನ್ಯಕ್ಕೆ ವಾಯುಮಾಲಿನ್ಯ ಕರಿವರ್ಸ ಅವೇ ಸರಿ ಮಲ್ತೊಂಡು ರಗಾಳೆಜ್ಜಿ ಅಂಡ ಕೃಷಿಕೆರೆಗೆ ವಿಶೇಷ ಲಾಕ್ಡೌನ್ ದಾಲ ಗೊತ್ತಾತಿಸಿ ಪೂರ ಬಂದ ಅಂಡಲ ಜಿನಸು ಸಾಮಾನು ಮತ್ತು ತರಕಾರಿ ಅಂಗಡಿ ರಡ್ಡು ಓಪನ್ ದೀಲೇ ಎಂದು ಪಣ್ಣೋಡು ಅಂಡ ಕಡೆಗೆ ನಮ್ಮ ಬತ್ತನೆ ಒಡೆಗಿದ್ ಮಂಡ ಅಡೆಗಿ ಐಕೆ ವಾಯುಮಾಲಿನ್ಯ ಕೊರೋನಾನೆ ಸರಿ ಮಲ್ತಂಡು ಜಲಮಾಲಿನ್ಯ ಒಂಜಿ ಬಿಡಟ್ಟೆ ಸುದೆಕ್ಲೆನ ಕ್ಲೀನ್ ಮಲ್ಪೆರ ಬಿದಾಡೊಂದುಳ್ಳೆರಿಗೆ ಅಂಡ ಇತ್ತೆ ತೂಪುಣಂಚಿನ ಮಾಲಿನ್ಯಡು ಭಾರಿ ಮಲ್ಲ ಮಾಲಿನ್ಯ ತೂಪುಣೆ ಮಂಡ ಮನೋಮಾಲಿನ್ಯ ಮನೋಮಾಲಿನ್ಯಡ್ದವರೈತೆ ಉಕ್ರೇನ್ ಆ ಒಂದು ಹೆಂಚಿನ ಯುದ್ಧ ಬಾಂಬ್ ತನ್ನ ತೆಗೆಬೋದು ಬುರೊಂದುಂಡ ಉಕ್ರೇನ್ಗೆ ಇಚ್ಚಿ
ಏತೋ ಸಾವಿರ ಜನ ಸೈನಿಕರು ಸಹಿತ ಒಂದುಳ್ಳಿರತ್ತ ಪೂರ ತನ್ನಾತೆಗೆ ಬೋದು ಪೂರ ಒಂದು ಅಜ್ಜಿ ಪೂರೆಕ್ಲ ಕಾರಣ ಮನೋಮಾಲಿನ್ಯ. ರಡ್ಡು ದೇಶದ ಅಧ್ಯಕ್ಷರು ಕುಲ್ಲೊಂದು 5 ನಿಮಿಷ ಆಲೋಚನೆ ಮಾಡ್ತಿರ್ಲಾರ ಒಂದು ಪೂರ ಬೋಡ ಬುಡ್ಚಿಂದ ಬಣ್ಣಪುಣಂಚಿನ ಭಾವನೆ ಬತ್ತನ ದಂಡ ಈ ಮನೋಮಾಲಿನ್ಯದ ಅವರ ಪೂರ ಮಾಲಿನ್ಯ ಕಾರಣ ಅಪಣೆ ಬಂದುಲೆ. ಐಕೆ ನನ್ನ ಪರಿಸರದ ಬಗ್ಗೆ ನಮ್ಮ ಆಲೋಚನೆ ಮರಡೊಂದಾಂಡ ಐಕೋಸ್ಕರ ಪೋಯಿನವಳು ಪೂರ ಕಾರ್ಯಕ್ರಮ ಪಣೊಂದಿತ್ತೆ ಈತ ಇಜ್ಜಿಂದಾಟ ಖಾಲಿ ನಮ್ಮ ಜೋಕ್ಲೈನ್ ಪ್ಲಾಟ್ಫಾರ್ಮ್ ಹೀರೋ ಪ್ರಾಕ್ಟಿಕಲಿ ಜೀರೋ ಒಂದು ಮಾತ್ರ ಮಲ್ಲಿ ತೊಂದಿಲ್ಲ ಮರಿಯೆಲ್ಲ ಶುರು ಆಯ್ರ ಗೊತ್ತಿಜ್ಜಿ ಸಾಲೆಡು ಜೂನ್ ಜುಲೈಡು ಒಣ ಮಹೋತ್ಸವ ಕೆಲವು ಸಾಲೆಡು ಭಾರಿ ಶೋಕಡೆ ದೈಕ್ಲೈನ್ ನಡ್ಬೇರೆ ಪೀರ ಸಾಂಕ್ ಬೇರೆ ಕೆಲವು ತಿಗಡು ಪ್ರತಿ ವರ್ಷ ಒಣ ಮಹೋತ್ಸವಕ್ಕೂ ಗುಂಡಿ ಒಂಜಿ ಪೊಟ್ಟೋದೆತ್ತದ ಅಪ್ಪಣ್ಣೆ ದಯ ಅಡ್ಡವಾಡಿಯರು ಸರ್ತ ಪೋಯ್ ನೆಕ್ಸ್ಟ್ ವರ್ಷ ವಾಪಸ್ ಒಣ ಮಹೋತ್ಸವ ದಾನಿ ಗುಂಡಿ ಉಂಟಲ್ಲ ಅದಿ ತೊಂದರೆ ಇಲ್ಲ ಅಂದು ಐಕೆ ದೇವೇರು ಈತನೆಟ್ಟ ಫ್ರೀ ಆದ ಕೊರನ ಆಕ್ಸಿಜನ್ಗೆ ನಮ್ಮ ಬೆಲೆ ಕೊರಂದೆ ಕರಿ ವರ್ಷ ಗೊತ್ತಾಂಡ ಆಕ್ಸಿಜನ್ ಬಂಡಾಯಿಂಚಿ ನಂದು ಆಕ್ಸಿಜನ್ ಕೊರತೆ ಆಕ್ಸಿಜನ್ ಕೊರತೆ ಸಿಲಿಂಡರ್ಡು ಲಿಕ್ಸಡು ಸಿಲಿಂಡರ್ದು ಇದು ಬೋಯ ಅವಾಗ ಈತನೆಟ್ಟ ಪ್ರಕೃತಿ ಫ್ರೀ ಆದ ಕೊರತೆ ನಂಚಿನ ಆಕ್ಸಿಜನ್ಗೆ ಯಾರು ಬಿಲ್ಲಿಗೆ ಎಂದೆರಣಂಕೆ ಈ ಪ್ರಕೃತಿ ಮಾತೆ ಬಿಲ್ಲಿಗೆ ಎಂದನ ಇಜ್ಜಿ ಪ್ರಕೃತಿ ಮಾತೆಗೆ ಬೋಡಾಯಿನ ಬಿಲ್ಲತ್ತು ದಿಲ್ ಐಕ ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಬುಡಿದು ಬೋಡಾಯಿನ ಕೋಟಿ ಗಟ್ಟಲೆ ಕಾಸತ್ತು ಎಕರೆ ಗಟ್ಟಲೆ ಆಸ್ತಿ ಅತ್ತು ಈ ನೇಚರನ್ ಈ ಪ್ರಕೃತಿನ್ಲ ಸಂಸ್ಕಾರನ್ಲ ರಡ್ಡೆನ್ ನಮಗ ಅಗತ್ಯವಾದ ಬುಡಿದು ಬೋಡಾತು ಪ್ರಕೃತಿ ಸಂಸ್ಕಾರ ಕೃಷಿ ಈ ಮೂಜೆನ್ ನಮ್ಮ ಬುಡಿದು ಬೋಯ್ಜೆ ಅಂದಾಂಡ ಬಂದುಲೆ ನಮ್ಮ ಓವು ಬುಡಿದು ಬೋದಿಲ್ಲ ಪ್ರಯೋಜನ ಅಜ್ಜಿ ಐಕ ನೆಕ್ಸ್ಟ್ ಜನರೇಷನ್ದ ಬಗ್ಗೆ ಆಲೋಚನೆ ಮಲ್ಪುಣಂಚಿನ ಪರಿಸ್ಥಿತಿ ಬರುಡು ಐಕ ಈತನೆಟ ನಮ್ಮ ಪ್ರಬಂಧ ಸ್ಪರ್ಧೆ ಮಾತ್ರ ಮಲ್ತ ಪರಿಸರ ರಕ್ಷಣೆ ಭಾಷಣ ಸ್ಪರ್ಧೆ ಒಣ ಮಹೋತ್ಸವ ಸ್ಪರ್ಧೆ ಮಲ್ತುಂಡು ಬತ್ತೆ ಆಯ್ತು ನಾಲ್ಕು ಟೀಚರ್ಸ್ ನಕ್ಲು ತಿದ್ದಿಯರು ತಿದ್ದದು ಮಾರ್ಕ್ ಬಾಡಿಯರು ಸ್ಕೂಲ್ ಡೇ ದಾನಿ ಬಹುಮಾನ ಫಸ್ಟ್ ತಿಕ್ಕನಾಗ ಮಲ್ಲ ಗೊರಡೆ ಅಂಚ ಪಾಟೆ ಸೆಕೆಂಡ್ದಾಗ ಲೋಟೆ ಥರ್ಡ್ದಾಗ ತಟ್ಟೆ ಪೂರ ಕುಟುಂಬದಕ್ಲೆಲ್ಲ ತೊ ಮತ್ತೆ ಬಹುಮಾನ ಉಂಡು ಹಿಂಗ ಪೂರ ಕೆಲವು ಪರತ್ತು ಮೊಬೈಲ್ ಕೊರೆದು ಪೊಸತ್ತದೆತ್ತಿರು ಕ್ಲಿಯರ್ ಇತ್ತು ನಾ ಕ್ಯಾಮರಾ ಈ ಪಾಟದೆತ್ತು ಚಾಲ್ತುಂಡ್ರಿ ಫೋಟೋದ ಎತ್ತುಂಡ್ರಿ ಫೋನ್ ಫೇಸ್ಬುಕ್ಕು ಬತ್ತುಂಡ್ರಿ ರಿಪ್ಲೈ ಸ್ಟೇಜಿಗೆ ಜಪ್ಪಣಕ್ಕೆ ತುಂಬು ವಾಟೆ ಪಾಟೆ ಸೂಪರ್ ಪಾಟೆ ದಿಸ್ ಇಸ್ ಎ ಪಾಟೆ ಸೂಪರ್ ಪಾಟೆ ಅಂತ ಇಲ್ಲದಕ್ಕೆ ಒಂಜಿ ಮೆಚ್ಚುಗೆ ಪಾಠ ತೆಗೆದಿನ ಅತ್ತ ಅಂದ ಅಯ್ಯ ಶೋಕೇಸ್ ಹಿಡಿದು ಏರು ಒಬ್ಬ ಎರಡ ಬಿನ್ನೇರು ಬತ್ತೇರ್ನ ಐಟೆ ಚಾಮಲ್ಪುಣಿ ಮಗಕ್ಕೆ ತಿಕ್ಕಿನ ವಿಮುರಣಿ ಪಾಟೆ ಅಂದು ಅವು ಮಗಳಿಗೆ ತಿಕ್ಕಿನ ಲೋಟೆ ಎಂದು ಮಗಕ್ಕೆ ತಿಕ್ಕಿನ ತಟ್ಟೆ ಅಂದು ಆಜಿ ತಿಂಗಳು ಪಾಠೆ ಹೊಟ್ಟೆ ಲೋಟೆ ಅಕ್ಕ ಅದು ಬೋತುಂಡು ತಟ್ಟೆ ನಾನು ಒಂಜಿ ನಾಯಿ ನುಪ್ಪುಡು ತಿನ್ನೊಂದು ಅಡಿಗೆ ಪರಿಸರ ರಕ್ಷಣೆ ಒಂಜೇ ಒಂಜಿ ದಿನ ಶಾಲೆಗೆ ಬಂದೆ ಜೋಕ್ ಲೆಕ್ಕ ದೈಕ್ಲೇನು ಸಾಂಕದು ಇರುವ 1000 ದೈಕ್ಲಿನಿ ಮರ ಅದು ಈತ ಆಕ್ಸಿಜನ್ ಬಿಡುಗಡೆಲ್ಲ ನೀರೆಲ್ಲ ಕೊರೊಂದು ಇಪ್ಪುಂಡತ್ತ ಸಾಲು ಮರದ ತಿಮ್ಮಕ್ಕ ಪದ್ಮಶ್ರೀ ಪ್ರಶಸ್ತಿ ತೊಂಡಿರ್ತ ಬಂದುಲೆ ಇಂದು ಪರಿಸರ ರಕ್ಷಣೆ ಅವಡು ನನತ ಜೋಕ್ಲೆಗೆ ಅತ್ತಂದೆ ಈ ಪ್ರಬಂಧ ಅತ್ತು ಪ್ಲಾಟ್ಫಾರ್ಮ್ ಹೀರೋ ಪ್ರಾಕ್ಟಿಕಲಿ ಜೀರೋ ಆಯರವಲ್ಲಿ ದಯಪಣ್ಣದಂಡ ಅಂದೇನು ನಮ್ಮ ಒರಿತೊಂದು ಪೋಡಾತ ಇತ್ತೆ ಪಂಡ ದಾಲ ಗೊತ್ತಿಜ್ಜಿ ವಿಷಯ ಹೆಂಚಿನಂದು ಗೊತ್ತಿಜ್ಜಿ ಐಟಲ್ಲ ನಮ್ಮ ತುಳುನಾಡದಕ್ಲೆಗೆ ಐಕೆ ಮುರಣಿ ಪಂಡೆ ವೈಟ್ ಕಾರ್ಯಕ್ರಮ ಅಲ್ಪಡು ತುಳುನಾಡದಕ್ಲೆಗಂತೂ ತುಳು ಭಾಷೆ ಗೊತ್ತೇ ಇಪ್ಪಡು ದಾಯ ಗೊತ್ತಿಪ್ಪಡು ಒಂದು ಪಂಡ ಕೃಷಿಟ್ಟು ಕೆಲವು ತುಳು ಭಾಷೆ ಡೇ ಬಣ್ಣ ವಿಷಯ ಎಲ್ಲುಂಡು ಈಜಿಂದ ನಮ್ಮ ವಾ ಮೀಡಿಯಮ್ಗೆ ಬೋಡಂಡ ಜೋಕ್ಲೇನ ಕಡಪುಡುಗ ಅಂಡ ತುಳು ಭಾಷೆ ಗೊತ್ತಿಪ್ಪಡು ಕೆಲವು ಇಲ್ಲ ಒಂಜಿ ಪೋದು ಬಾಲಡ ಕೇಂಡ ಪುದರೆಂಚಮ್ಮ ಹಂಚ ಪಂಡಾಯಗ ಗೊತ್ತಾಪುಜಿ ಸರ್ ಯುವರ್ ನೇಮ ವಾಟ್ ಈಸ್ ಯುವರ್ ನೇಮ ಬತ್ತನೆ ಕುಟುಂಬದ ನೇಮ ಗೈ ನನ್ನ ಬೂಳಿ ಅದೇ ತೊಂಡ್ರೆಂಚ ಅನ್ಪುಣಿ ಇಂಗ್ಲೀಷ್ಡು ದಟ್ ಲೀಫ್ ಫೋಲ್ಡಿಂಗ್ ಇನ್ಸೈಡ್ ಗಂಧಾಸ್ ಜಸ್ಟ್ ಲೈಕ್ ಬರ್ಗರ್ ಆ್ಯಂಡ್ ಪಿಜ್ಜಾ ಅಂದು ನೋಡ ತಿರ್ಗದು ನಮ್ಮ ಸಂಸ್ಕೃತಿ ಬತ್ತನೆ ಅಡೆಗೆ ಐಕೆ ಬಣ್ಣೇನು ಮೀಡಿಯಂ ಓಡೆಗೆ ಪೋಡು ನಮ್ಮ ಮೂಲ ಕೃಷಿ ಸಂಸ್ಕೃತಿನ ಬಿಡ್ರಬಲ್ಲಿ ಇಜಿ ನನ್ನ ಮುರಣಿ ಒಂಜಿ ಕೊಟ್ಟು ಕಂಡವಟ್ಟೆ ಸ ವೇಸು ಇದು ಅಂದು ಬೋಡು ಒಂಜಿ ಪಾಪ ಇಂಗ್ಲೀಷ್ ಮೀಡಿಯಮ್ಗೆ ಪೋಯಿ ನಂಚಿನ ಪೊಣ್ಣು ಅಲ್ಲೇ ಗೊತ್ತಿಜ್ಜಿ ಪಾಪ ಅಲ್ಲಿಗೆ ಈ ಭಾಷಣ ಬರೆದು ಕೊರ್ತೀರಿ ಮಿತ್ತೊಂಜಿ ಸಂಸ್ಕೃತ ಶ್ಲೋಕ ಬರೀತೀರಿ ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ ಪಾಪ ಅಲ್ಲಿಗೆ ಆಯ್ನ ಪಂಡದು ಗೊತ್ತಿಜ್ಜಿ ಅಲ್ಲಿ ಬೊಕ್ಕದ ಭಾಷಣ ಕರೆಕ್ಟ್ ಈ ಶ್ಲೋಕ ಬಣ್ಣಗ ತತ್ತು ವಜ್ರದ ಪಿ ಕುಟ್ರಣಿ ಮೃದುಣಿ ಕುಸುಮಣ ಪಿ ಐಕ್ಯ ಬಣ್ಣ ಮಾತೃಭಾಷೆ ಇಜ್ಜಿಂದಂಡ ಕೆಲವು ಸರ್ತಿ ಭಾರಿ ಸಮಸ್ಯೆ
வஜ்ரதப்பி குற்ற நீ முருது நீ குசுமன பீதாயகனங்க ஸ்லோக பரையினார் இத்துண்டு அப்பகனே குவேல்களா இது வேறு போதும் ஐக்கு இல்ச்சரில் அக்ரிகல்ச்சரில் ஒட்டு ஒட்டிக்க பைது அஞ்சாது நம்ம கிருஷிக்கேரு பணியர்லா தும்பு ஆவஞ்சி நாச்சிக்கு எத்துண்டு ஆண்ட கொரோனாட கொத்தாண்டு வந்தே தாலாஜி நாளில் அஞ்சு ஏக்கர தோட்டத்து நாயக மகள் என்ன கொறக்கா பஜ்ஜே பெஜ்ஜி தாண்டல பதுக்கோ நடஞ்சி ஒன்றே கண்டாய்த்து நாய கொறக்கா பஞ்சிக்கு தொந்தரா வந்து பண்புணஞ்சின வஞ்சி பரிஸ்தி பிரகிருதி கல்பாண்டு பந்துல ஐக்கோஸ்கர சுரூட்டு நம்ம துளுநாடா புணஞ்சின கிருஷி சிறி காரியக்கிரமடு நம்ம துளுநாடுதா ஏத்து பொருளுதா நாடு நம்ம பொருள் ஐசீரா திஞ்சின ஐக்கு துளு அப்பேக்கு சுரூத்த நம்ம கீதேன அர்ப்பணை மல்த்துது ಬೊಕ್ಕ ಕೃಷಿತ ಬಗ್ಗೆ ಒಂತೆ ಸಂಸ್ಕಾರ ಕೃಷಿ ನೀನು ಪೂರ ಪಾತಿರೊಂದು ಪೋಯಿ ಬೊಕ್ಕ ಜನ ಏತು ಉಳ್ಳೇರ ಅಣ್ಣ ಮುಖ್ಯ ಅತ್ತು ದೇಪಂಡ ಕೆಲವು ತಿಕಡೆ ಕಾರ್ಯಕ್ರಮ ಆನಗಲ ತೂಪುಣಿಯನಾನಿ ಮೊಬೈಲ್ ಒಂಜಿ ಕೈ ಟೇಪ್ ಉಂಡು ಎಂಗಳು ಎ ಬಿ ಸಿ ಡಿ ಸಾಲೆಡ್ ಕಲ್ಪಾಣ ಉದ್ಯೋಗ ಕಲ್ಪಾಯಿನಿ ನೆಟ್ ನಡು ನಡು ಟಿಪ್ಪುಣಿ ಅವು ಸ್ಪೆಲ್ಲಿಂಗ್ ತಪ್ಪು ಅಂದೆ ಹೆಚ್ಚ ಟೈಪ್ ಮಾಡಿರಂದು ದೇವಿರೇ ಗುರಿಯಾಗು ಖಾಲಿ ಟೈಪ್ ಮಾಡ್ತಂಡ ಯಾವ ಈ ಸೆಕೆ ಕೊಂಜಿ ಬಚ್ಚಂಗಾಯಿ ಕಡಪುಡು ಹೊಡ್ಚ ಒಂಜಿ ತುಂಡು ಬಚ್ಚಂಗಾಯಿ ಬೋಡು ಕೆಲವು ದಕ್ಕಲೆ ಒಂಜಿ ತುಂಡು ಬಚ್ಚಂಗಾಯಿ ಯಾವ ಜಿ ಬಚ್ಚಂಗಾಯಿ ಅಗಿದ ಅಗಿದು ಮೋನೆ ಗುಬ್ಬಿಯೋಡು ಫುಲ್ಲು ಬಚ್ಚಂಗಾಯಿದ ಒಂಜಿ ಚಿತ್ರ ಬೋಡು ತಂ ಪಾಂಡ ಅಂಚಿಡ್ದ ಬಚ್ಚಂಗಾಯಿಗೆ ಬಚ್ಚಂಗಾಯಿ ಬತ್ತುಂಡು ಬತ್ತುಂಡು ಇಜಿನ ಫಿರ ಒಂದು ಚಿತ್ರ ಅರ್ಧ ಗಂಟೆ ಅಂಡ್ಲ ಫಿರ ಐಕ್ಕೆ ಬಚ್ಚಂಗಾಯಿ ಬತ್ತು ಜಿಬ್ಬು ಕೊಂಜ್ ಚಿತ್ರ ಆತನ ಕಾರ್ಯಕ್ರಮ ಮುಗಿದು ಐಕ ಒವೇ ಕಾರ್ಯಕ್ರಮ ಕುಳ್ಳುದು ನಮ್ಮ ಆಯ್ನ ಅನುಭವಿಸಾವಡು ಇಜ್ಜಿಂಡ ಪಾಯಸ ಅಡಿತ್ತಿನ ಕೈಲಿಗಲ ಪಾಯಸ ಚೀಪೆ ಅಂದು ಗೊತ್ತಾಪುಚ್ಚಿ ಐಕೋಸ್ಕರ ಏತು ಪೊರ್ಲುದ ನಾಡು ನಂಬ ನಂದಳಿಕೆ ನಾರಾಯಣ ಶೆಟ್ಟರು ಬಣ್ಪುಣ ನಮ್ಮ ತುಳುನಾಡದ ಕವಿ ಬರೆಯನಂಚಿನ ಗೀತೆ ಒಂಜಿ ಚಪ್ಪಾಲೆಡು ಪ್ರೋತ್ಸಾಹ.

0: ಒಂಜಿ ಚಪ್ಪಾಳೆ ಬೊಟ್ಟಲೆ ಬಂದುಲೆ ಅದಕ್ಕೋಸ್ಕರ ಎಡ್ಡೆ ಸಾಹಿತ್ಯ ಇನಿ ತಂತ್ರಜ್ಞಾನ ಏತು ಮಿತ್ತು ಬತ್ತಂಡಲ್ಲ ನಮ್ಮ ಬಾಲ್ಯೋಡೆ ಒಂಜಿ ಪ್ರಕೃತಿ ಪ್ರೇಮ ಪಣಪಣಂಚಿನ ಜೋಗಳ್ಡ ಬೊಳೆಪಾಯಿಜಿಂದಾಂಡ ಪ್ರಕೃತಿ ಹಿಡಿದು ದೂರ ದೂರ ದೂರ ಅದು ತಂತ್ರಜ್ಞಾನೋಡು ಕಂಪ್ಲೀಟ್ ನಮ್ಮ ಇನಿ ಬೂರ್ದು ಇನಿತ್ತ ಲಾಕ್ಡೌನೋಡ್ದು ಬೊಕ್ಕದ ರಿಪೋರ್ಟ್ ಇಂಚಿನ ಪಣೊಂದು ಪಂಡ ಬಂದುಲೆ ಈ ಆನ್ಲೈನ್ ಕ್ಲಾಸದ ನೆಪಟ್ಟು ಎಂಚ ನಮ್ಮ ಕೈಟೊಂಜಿ ಮೊಬೈಲ್ ಮಾತೆರೆಗಳ ಅನಿವಾರ್ಯವಾದ ಬತ್ತಂಡ ಕಲಿತುಕೊಳ್ಳುವುದಕ್ಕಾಗಿ ಮನೆಯಲ್ಲಿರುವಂಥ ಮೊಬೈಲನ್ನು ಕಳೆದುಕೊಳ್ಳುವುದಕ್ಕಾಗಿ ಬಳಸಿಕೊಳ್ಬೇಡಿ. ಇನಿ ಒಂತೆ ಕೃಷಿ ಹಿಡಿದು ನಮ್ಮ ದೂರ ಇರಲ್ಲ, ಪ್ರಕೃತಿ ಹಿಡಿದು ದೂರ ಇರಲ್ಲ ಕಾರಣದಾನೆ ಎಂದು ಬಂಡ ಎಂಕ್ಲೆ ಎಲ್ಲಿ ಅಪ್ಪಣಗ ಎಂಕ್ಲೆಗೆ ಆಜಿ ವರ್ಷ ಮುಟ್ಟ ಅಪ್ಪೆಮ್ಮೆ ವಾಮಂಡೆ ಬೆಚ್ಚಲ ಗುರ್ತುಜೀರ್ ಬಲ ಮಗ ತೋಟಗ ಬೋಯಿ ಬಲ ಕಂಡೋಗ ಬೋಯಿ ಬಲ ತಾರಾಯಿ ಬೆಜ್ಜಿ ಒಂದು ಬರ್ಕ ಬಲ ಬೆತ್ತದ ಪೇರು ಬೊರಿಯರ ಬೋಯಿ ಬಜಕ್ರೆಗೊಣೆಯರ ಬರ್ಕ ಈತ ಮಾತ್ರ ನಮ್ಮನ ಆಜಿ ವರ್ಷ ಮುಟ್ಟ ಅಪ್ಪೆಮ್ಮೆ ತಿರುಗಾದನೆ ಅತ್ತ ಅಂದೆ ಪ್ರಕೃತಿ ಹಿಡು ಭಾರಿ ಸೋಕದ ಎಂಕ್ಲೆಗೆ ಗೊತ್ತಿತ್ತುಂಡು ಪಿಜಿನಿ ಎಂಚ ಆ ಮಣ್ಣದೊಳ ಇರ್ಬೋದು ಗೂಡು ಕಟ್ಟುಂಡು ಚಾಲಿಯ ಎಂಚ ಬಲೆ ಕಟ್ಟುಂಡು ಚೇರಂಟೆ ಎಂಚ ಪೋಪುಂಡು ಇದು ಪೂರ ನಂಕ ಪ್ರಕೃತಿ ಅನುಭವಿಸಾರೆ ಎಂಕ್ಲ ಅಪ್ಪೆಮ್ಮೆ ಬಿಡ್ತೇರು ಅಂಡ ಇತ್ತೆ ಈ ಶಿಕ್ಷಣ ತಂತ್ರಜ್ಞಾನ ಬಣ್ಪುಣ ಜೋಕುಲು ಬೇಗ ಬೇಗ ಕಲ್ಪೋಡು ಬಣ್ಪುಣ ಧಾವಂತೋಡು ಮೂಜರೆ ವರ್ಸೋಡೆ ಈತೀತು ದಪ್ಪದ ಬೂಕುಲೆ ನಟ್ಟಿಬಾಡ್ದು ಇಂದ ಐತೆ ಕಡೆದು ಬರ್ನಾಗ ಫಸ್ಟ್ ಲೈನ್ ಬರೆದವಡು ಐತೆ ಮಣೊಲಿ ಮುರಿದು ಬಣ್ಣಗ ಎರಡನೇ ಲೈನ್ ಅವಡು ಐತೆ ಒಗ್ಗರನೆ ಬಾಡ್ದು ಬಣ್ಣಗ ಮಗಿ ಬರೆದ ಅವಡು ಬೊಗ್ಗಿಗೆ ಉಣ್ಪು ಬಾಡ್ದು ಬಣ್ಣಗ ಮಗಿ ಬರೆದ ಅವಡು ಆಜಿ ವರ್ಷ ಮುಟ್ಟ ಬಾಲ್ಯ ಮುಟ್ಟ ಬಾಲ್ಯೋಡು ಪ್ರಕೃತಿಡು ಮಲ್ಲಾವುಣ ಆವಡ ನಂಚಿನ ಜೋಕ್ಲೇನು ಮೂಜರೆ ವರ್ಸೋಡೆ ಇತಿದು ದಪ್ಪದ ಬೂಕ್ಲೆ ನಟ್ಟಿಬಾಡ್ದು ಪ್ರಕೃತಿ ಹಿಡಿದು ದೂರ ಮಲ್ತದು ಖಾಲಿ ತಂತ್ರಜ್ಞಾನೋಡು ಬುಟ್ಟು ನಡೆದವರ ಇನಿ ಹೈಯೆಸ್ಟ್ ಜೋಕ್ಲೆಗೆ ಡಿಪ್ರೆಷನ್ ಕಾಯಿಲೆ ಬರೊಂದುಂಡು ಕಣ್ಣುಗಳ ಮನಸ್ಸುಗಳ ಸಮಸ್ಯೆ ಒಂದುಂಡು ಪ್ರಾಕೃತಿಕ ಸಂಬಂಧ ದೂರ ಆಯ್ ನಡೆದವರ ಅಂದು ಪಣೊಂದು
1: ಈತನೇಟ ವಿನಯ ಕೃಷಿ ಬೆಳೆಗಾರರ ಸಂಘ ರಿಜಿಸ್ಟರ್ ಕೊಲ್ನಾಡು ಮುಲ್ಕಿ ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಕುಡ್ಲ ಉನ್ನತ ಒಟ್ಟು ಆಶ್ರಯಡ್ ಇಂಚಿಪ್ಪ ಕೊಲ್ನಾಡು ಮುಲ್ಕಿ ತಾಲೂಕು ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳ ಕೃಷಿ ಸಿರಿ ಈ ಲೇಸಿಡ್ ಕಲ್ಲಡ್ಕ ಶ್ರೀ ವಿಠಲ್ ನಾಯಕ್ ಬೊಕ್ಕ ಅರ್ನ ತಂಡದ ಕುಲು ನಡಪಾದು ಕೊರ್ನ ಗೀತ ಸಾಹಿತ್ಯ ಸಂಭ್ರಮ ಈ ಲೇಸದ ಸುರೂತ ಯಜ್ಞನೆ ಕೇಂಡರು ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನಲ್ಲಿ ನಡೆದ ಜಿಲ್ಲಾ ಪತ್ರಕರ್ತರ ಸಮ್ಮೇಳನದಲ್ಲಿ ಮಾತನಾಡಿದ ದೈಜಿ ವರ್ಲ್ಡ್ ವಾಹಿನಿಯ ನಿರ್ದೇಶಕರಾದ ವಾಲ್ಟರ್ ನಂದಳಿಕೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
4: ನಾನು 1999 ನನಗೆ ಆವಾಗ 26 ವರ್ಷ. ಫಸ್ಟ್ ಟೈಮ್ ಇಂಟರ್ನೆಟ್ ಬಗ್ಗೆ ಗೊತ್ತಾದದ್ದು ಆವಾಗ ನಾನು ದುಬೈಯಲ್ಲಿದ್ದೆ. ಆವಾಗ ಡಯಲಪ್ ಅಂತ ಒಂದು ಇಂಟರ್ನೆಟ್ ಏನು ಸ್ಪೀಡ್ ಇತ್ತು. ಈಗ ವೈಫೈ, 3G, 4G, 5G, ನೆಕ್ಸ್ಟ್ 6G ಗೊತ್ತುಂಟಲ್ಲ. ಡಯಲಪ್ ಅಂತ ಇತ್ತು. ಡಯಲಪ್ ಅನ್ನು ಇಂಟರ್ನೆಟ್ಗೆ ಕನೆಕ್ಟ್ ಮಾಡಬೇಕಿದ್ರೆ ಕುಯಿಂಗ್ ಕುಯಿಂಗ್ ಕುಯಿಂಗ್ ಕುಯಿಂಗ್ ಅಂತ ಒಂದು ನಿಮಿಷ ಬೇಕಿತ್ತು ಅದು ಆನ್ ಮಾಡಲಿಕ್ಕೆ. ಅದರಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡಬೇಕಿದ್ರೆ ಅದು ನಾವು ಊಟಕ್ಕೆ ಏನು ಅನ್ನವನ್ನು ಇಟ್ಟು ಅಕ್ಕಿಯನ್ನು ಇಟ್ಟು ಮತ್ತೆ ಅರ್ಧ 3/4 ಗಂಟೆ ನಂತರ ಬಂದರೆ ಕನೆಕ್ಟ್ ಆಗ್ತಿತ್ತು. ಅಷ್ಟು ಸ್ಪೀಡ್ ಇತ್ತು ಅದರದ್ದು. ಸೊ ಆ ಟೈಮಲ್ಲಿ 2001 ನಾನು ದೈಜಿ ವರ್ಲ್ಡ್ ಎಂಬ ವೆಬ್ಸೈಟನ್ನು ಆವಾಗ ಸ್ಟಾರ್ಟ್ ಮಾಡಿದ್ದೆ. ಈ ವರ್ಷ 25ನೇ ವರ್ಷಕ್ಕೆ ಕಾಲಿಡ್ತದೆ. ನಾನು ಪತ್ರಿಕೆಯ ಬಗ್ಗೆ ಅಥವಾ ಟಿವಿಯ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚು ಅಥವಾ ಮಹತ್ವವಾಗಿ ನಾನು ಈ ಆನ್ಲೈನ್ ಮೀಡಿಯಾದ ಬಗ್ಗೆ ಒಂದು ಕೇವಲ 5 ನಿಮಿಷದಲ್ಲಿ ಮಾತಾಡ್ತೇನೆ. ನಾನು ಹೇಳಿದೆ 2000 ಡಯಲಪ್ ಎರದಲ್ಲಿ ಆವಾಗ ಜಾಸ್ತಿ ಪಾಪ್ಯುಲರ್ ಇದ್ದದ್ದು ಏನು ಗೊತ್ತಾ ನಿಮಗೆ? ನೀವೆಲ್ಲ ಮಕ್ಕಳು ಹುಟ್ಟಲಿ ಇರಲಿಕ್ಕಿಲ್ಲ, ಹಾಟ್ಮೇಲ್ ಅಂತ ಯಾರಾದರೂ ಕೇಳಿದ್ದೀರಾ? ಹಾಟ್ಮೇಲ್ ಇಲ್ಲಲ್ವಾ? ಈಗ ಜಿಮೇಲ್ ಇದೆ ಅಲ್ವಾ? ಆಗಾನೇ ಆವಾಗ ಹಾಟ್ಮೇಲ್ ಅಂತ ಇತ್ತು. ನಾವು ಇಂಟರ್ನೆಟ್ ತೆಗೆದುಕೊಂಡ ಫಸ್ಟಿಗೆ ಒಂದು ಹಾಟ್ಮೇಲಿಗೆ ಫ್ರೀ ಸಬ್ಸ್ಕ್ರೈಬ್ ಮಾಡೋದು. ನಾ ಯಾರ ಹತ್ರ ಹಾಟ್ಮೇಲ್ ಇದೆ ಅಲ್ವಾ ಅವ ದೊಡ್ಡ ಜನ. ಹಾಟ್ಮೇಲ್ ಇದ್ದವ ಊರಿಗೆ ದೊಡ್ಡವ. ಸೊ ನಾನು ಹಾಟ್ಮೇಲನ್ನು ಆನ್ ಮಾಡಿ ನನ್ನ ಫ್ರೆಂಡ್ಸ್ಗೆ ಕೆಲವರಿಗೆ ಹೇಳುವುದು, ನೀನು ಕೂಡ ಹಾಟ್ಮೇಲ್ ಓಪನ್ ಮಾಡು, ಓಪನ್ ಮಾಡು ಅಂತ. ಅವರಿಗೆ ಏನಂತ ಗೊತ್ತಿಲ್ಲ. ಫೈನಲಿ ನಮ್ಮೊಬ್ಬ ಫ್ರೆಂಡ್ ಇದ್ದ, ಕುಮಾರ್ ಅಂತ, ಅವ ಮಂಗಳೂರಿನವ, ದುಬೈಯಲ್ಲಿದ್ದ. ಅವನ ಹತ್ರ ಮನೆಯಲ್ಲಿ ಕಂಪ್ಯೂಟರ್ ಇತ್ತು, ಆದರೆ ಹಾಟ್ಮೇಲ್ ಇರಲಿಲ್ಲ. ಅವನಿಗೆ ಹೇಳಿದೆ, ಎಂತ ಮಾರೆ ನೀನು ಒಂದು ಓಪನ್ ಮಾಡು, ಹಾಟ್ಮೇಲ್ ಓಪನ್ ಮಾಡು ಅಂತ. ಅವನು ಏನು ಟ್ರೈ ಮಾಡಿದ ಮಾಡಿದ ಮಾಡಿದ ಕೊನೆಗೆ ಒಂದು ದಿನ ರಾತ್ರಿ 11 ಗಂಟೆಗೆ ನನಗೆ ಕಾಲ್ ಮಾಡ್ತಾನೆ ರಾತ್ರಿ, ವಾಲ್ಟರ್ ನೀನು ಹೇಳಿದ ಹಾಗೆ ಮಾಡಿದ್ದೇನೆ, ಏನು ಮಾಡಿದ್ದಿ, ಇಮೇಲ್ ಓಪನ್ ಮಾಡಿದ್ದೇನೆ ಹಾಟ್ಮೇಲ್, ಏನು ಹೆಸರು ಹೇಳಿದ ಕೇಳಿದೆ ನಾನು. ಅವ ಹೇಳಿದು ನಾನು ಕುಮಾರ್ ಮ್ಯಾಂಗ್ಳೂರ್ ಎಟ್ ಹಾಟ್ಮೇಲ್ ಡಾಟ್ ಕಾಮ್ ಅಂತ ಮಾಡಿದ್ದೇನೆ, ನನ್ನ ಪಾಸ್ವರ್ಡ್ 1 2 3 4 5 6 ಅಂತ ಹೇಳಿದ. ಅಂದರೆ ಆವಾಗ ಅಷ್ಟು ಇನ್ನೋಸೆಂಟ್ ಇದ್ರು ಎಲ್ಲರೂ, ಇಮೇಲ್ನ ಜೊತೆಗೆ ಪಾಸ್ವರ್ಡ್ ಕೂಡ ಹೇಳ್ತಿದ್ರು. ಈಗ ನಿಮ್ಮ ಒಂದೊಂದು ಇಮೇಲ್ನ ಪಾಸ್ವರ್ಡ್ ನೋಡಿದರೆ ಸುಮಾರು 15 ಡಿಜಿಟ್ ಇರ್ಬೋದಲ್ವಾ, ಒಂದು ವಾಕ್ಯ ನೆನಪಿಡಿ ಅಂತ ಹೇಳಿದರೆ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ, ಆದರೆ ಎಷ್ಟು 25 ಶಬ್ದಗಳ ಪಾಸ್ವರ್ಡ್ ಮಾತ್ರ ತುಂಬ ನೆನಪಿರಬಹುದು. ಸೊ ಆ ಟೈಮು ಅಷ್ಟು ಇನ್ನೋಸೆಂಟ್ ಇತ್ತು. ನೆಕ್ಸ್ಟ್ ಯಾವತ್ತು ಸೋಷಿಯಲ್ ಮೀಡಿಯಾ ಬಂತ ಆ ತನಕ ಜರ್ನಲಿಸಮಲ್ಲಿ ಒಂದು ಚಾಲೆಂಜ್ ಇತ್ತು, ಒಂದು ಫನ್ ಇತ್ತು. ಆ ತನಕ ಫೇಕ್ ನ್ಯೂಸ್ ಅಂತ ನಾನು ಕೇಳಿದ್ದು ಬಹಳ ಕಡಿಮೆ. ಈವನ್ ಆನ್ಲೈನಲ್ಲಿ ಅಷ್ಟು ಭಯ ಕೂಡ ಇತ್ತು ಎಂದು ಸುಳ್ಳು ಸುದ್ದಿಯನ್ನು ಹರಡಲಿಕ್ಕೆ. ಆದರೆ ಯಾವಾಗ 2007 ನಂತರ ಯೂಟ್ಯೂಬ್ ಬಂತ, ತದನಂತರ ಫೇಸ್ಬುಕ್ ಬಂತ, ಕಂಟ್ರೋಲು ಎಲ್ಲ ನಮ್ಮ ಕೈಯಿಂದ ಹೋಯಿತು. ಏನಾಯ್ತಂದರೆ ಈಗ ಜರ್ನಲಿಸಮ್ಗೆ ಬರುವವರು ಐದರ್ ದೇ ಆರ್ ಪ್ಯಾಸಿನೇಟ್ ಅಬೌಟ್ ಜರ್ನಲಿಸಮ್, ರೈಟ್, ಯಾರಿಗೆ ಜರ್ನಲಿಸಮಲ್ಲಿ ಆಸಕ್ತಿ ಇದೆ ಅವರು ಜರ್ನಲಿಸಮ್ಗೆ ಬರ್ತಾರೆ. ನನ್ನಂಥವರು, ನಾನು ಕ್ವಾಲಿಫೈಡ್ ಜರ್ನಲಿಸ್ಟ್ ಅಲ್ಲ, ನಾನು ಜರ್ನಲಿಸಮ್ ಮಾಸ್ ಮೀಡಿಯಾ ಏನು ಮಾಡಲಿಲ್ಲ, ಆದರೆ ನಂದು ಪ್ಯಾಷನ್ ಚಿಕ್ಕಂದಿನಿಂದ ಇತ್ತು, ಅದಕ್ಕಾಗಿ ಬಹುಶಃ ಒಂದು ಮಾಧ್ಯಮ ಸಂಸ್ಥೆಯನ್ನು ನಾನು ಈಗ ನಡೆಸ್ತೇನೆ. ಸೆಕೆಂಡ್, ಕ್ವಾಲಿಫೈಡ್ ಲೈಕ್ ಯು, ನೀವು ಕಾಲೇಜಿಗೆ ಹೋಗಿ ಜರ್ನಲಿಸಮಲ್ಲಿ ಡಿಗ್ರಿ ಮಾಡ್ತೀರಾ, ಪೋಸ್ಟ್ ಗ್ರಾಜುಯೇಷನ್ ಮಾಡ್ತೀರಾ, ನಾಳೆ ಪ್ರೊಫೆಷನಲ್ ಜರ್ನಲಿಸ್ಟ್ ಆಗ್ತೀರಾ. ಐದರ್ ಯು ಹ್ಯಾವ್ ಟು ಬಿ ಪ್ಯಾಷನೇಟ್ ಆರ್ ಪ್ರೊಫೆಷನಲ್. ಆದರೆ ಈಗ ಅದು ಎರಡು ಬೇಡ, ಖಾಲಿ ಒಂದು ಮೊಬೈಲ್ ಇದ್ದರೆ ಸಾಕು. ಮೊಬೈಲ್ ಇದ್ದರೆ ನೀವೇ ಜರ್ನಲಿಸ್ಟ್, ಕಂಟೆಂಟ್ ಕ್ರಿಯೇಟ್ ಮಾಡುವುದು ನೀವು, ಬರೆಯುವುದು ನೀವು, ಎಡಿಟ್ ಮಾಡುವುದು ನೀವು, ಪಬ್ಲಿಷ್ ಮಾಡುವುದು ನೀವು, ಕಮೆಂಟ್ ಮಾಡುವುದು ಕೂಡ ನೀವೇ. ಯಾಕೆಂದರೆ 10 ಫೇಕ್ ಅಕೌಂಟ್ ಇರ್ತದೆ, ಕಮೆಂಟ್ ಮಾಡುವುದು ಕೂಡ ಅವರೇ, ಮತ್ತೆ ಪಬ್ಲಿಷ್ ಮಾಡಿ ಲಾಸ್ಟಿಗೆ ಯಾರು ಇಲ್ಲದಿದ್ದರೆ ಓದುಗರು ಕೂಡ ನೀವೇ. ದಿಸ್ ಈಸ್ ದ ರಿಯಾಲಿಟಿ ಟುಡೇ. ಯಾಕೆಂದರೆ ಯಾರ ಹತ್ರ ಮೊಬೈಲ್ ಇದೆ, ಯಾರ ಹತ್ರ ಒಂದು ಫೇಸ್ಬುಕ್ ಅಥವಾ ಯೂಟ್ಯೂಬ್ ಅಕೌಂಟ್ ಇದೆ, ಅವರು ಎಲ್ಲರೂ ಕೂಡ ಜರ್ನಲಿಸ್ಟ್ ಆಗಿ ಬಿಟ್ಟಿದ್ದಾರೆ. ಇದು ನಮಗೆ ಇವತ್ತಿಗೆ ಚಾಲೆಂಜ್. ನೀವೆಲ್ಲ ಇಷ್ಟು ಕಷ್ಟಪಟ್ಟು ಕಲಿತೀರಾ, ನಿಮ್ಮ ಚಾಲೆಂಜ್ ಏನೆಂದರೆ, ನಂಬರ್ 1 ಚಾಲೆಂಜ್ ನಾಳೆ ಏನೆಂದರೆ ನೀವು ಪ್ರೊಫೆಷನಲ್ ಜರ್ನಲಿಸ್ಟ್ ಆಗಿ ನಾಳೆ ಒಬ್ಬ ಅಮೆಚೂರ್ ಜರ್ನಲಿಸ್ಟ್ನೊಂದಿಗೆ ನೀವು ಕಾಂಪೀಟ್ ಮಾಡಬೇಕಾಗ್ತದೆ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಕ್ವಾಲಿಟಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ನಮ್ಮ ವ್ಯೂವರ್ಸ್. ಇನ್ಸ್ಟೆಡ್ ಆಫ್ ದ್ಯಾಟ್, ವ್ಯೂಸ್, ನಂಬರ್ ಆಫ್ ವ್ಯೂಸ್, ನಂಬರ್ ಆಫ್ ಲೈಕ್ಸ್, ಶೇರ್ಸ್, ಕಮೆಂಟ್ಸ್, ಕೇವಲ ನಂಬರ್ ಗೇಮಿಗೆ ಈಗಿನ ಮಾಧ್ಯಮ ಬೆನ್ನು ಬಿದ್ದಿದೆ. ಬೇಕಾದರೆ ಯಾರು ಕೂಡ ನೋಡಿ, ನಮ್ಮ ದೈಜಿ ವರ್ಲ್ಡಲ್ಲಿ ಈಗಲ್ಲ, ಒಂದು 7-8 ವರ್ಷಗಳ ಹಿಂದೆ ನನ್ನೊಬ್ಬ ಫ್ರೆಂಡ್ ಹೇಳ್ತಿದ್ರು, ನಾನು ದೈಜಿ ವರ್ಲ್ಡನ್ನು ಎಲ್ಲ ನ್ಯೂಸನ್ನು ಓದ್ತೇನೆ, ಆದರೆ ಯಾವ ನ್ಯೂಸ್ ಆರ್ಟಿಕಲ್ಗೆ ಜಾಸ್ತಿ ಕಮೆಂಟ್ ಇದೆಯಾ ಅದನ್ನು ಮಾತ್ರ ನಾನು ಚೆನ್ನಾಗಿ ಓದ್ತೇನೆ ಅಂತ ಹೇಳುವುದು ಅವರು. ಅಂದರೆ ಅದರ ಅರ್ಥ ಏನೆಂದರೆ, ನಂಬರ್ ನೀವು ತೋರಿಸಿದರೆ, ಒಂದು ಆರ್ಟಿಕಲಲ್ಲಿ 100 ಕಮೆಂಟ್ ಅಂತ ತೋರಿಸಿದ್ರೆ ಅದನ್ನು ಜನ ನೋಡ್ತಾರೆ, ಆದರೆ ರಿಯಲಿ ಅದು ಕ್ವಾಲಿಟಿಯಾ, ನಿಜ ನ್ಯೂಸಾ ಅಲ್ವಾ, ಒಳ್ಳೆಯ ನ್ಯೂಸಾ, ಹೆಲ್ಪ್ಗೆ ಆಗುವುದ ನ್ಯೂಸಾ, ಅದನ್ನು ನಾವು ಡಿಸೈಡ್ ಮಾಡಲಿಕ್ಕೆ ಹೋಗುವುದಿಲ್ಲ. ಆದ್ದರಿಂದ ಈ ಸೋಷಿಯಲ್ ಮೀಡಿಯಾ ಟೈಮಲ್ಲಿ ನಾವು ಮತ್ತು ನೀವು ಇಬ್ಬರು ಸೇರಿ, ಈಗ ರವೀಂದ್ರ ಶೆಟ್ಟರು ಹೇಳಿದರು ಏನು, ಸತ್ಯದ ಅನ್ವೇಷಣೆಯಲ್ಲಿ ನಾವು ಹುಡುಕಿಕೊಂಡು ಹೋದರೆ ಎಲ್ಲಿ ಸತ್ಯ ಸಿಗ್ತದೆ ಅಂತ ಗೊತ್ತಿಲ್ಲ. ಆ ನಂಬಿಕೆ, ಆ ಭರವಸೆ ನಮ್ಮ ಮೇಲೆ ಇಟ್ಟಿದ್ದಾರೆ, ಅದು ಎಷ್ಟರ ಮಟ್ಟಿಗೆ ನಾವು ಕಾಪಾಡ್ತೇವೆ ಅಂತ ಗೊತ್ತಿಲ್ಲ. ಆದರೆ ನಿಮಗೆಲ್ಲರಿಗೂ ಈ ಸ್ಟೂಡೆಂಟ್ಸ್ ಒಂದು ಮಾತನ್ನು ಹೇಳ್ತೇನೆ, ನಿಮಗೆ ಆಲ್ರೆಡಿ ಗೊತ್ತಿದ್ದರೆ ನೀವು ಅದನ್ನು ದಯಮಾಡಿ ಇನ್ನೊಮ್ಮೆ ಕೇಳಿ. ಈ ಮೀಡಿಯಾದಲ್ಲಿ 5 ಜನರೇಷನ್ನನ್ನು ನಾವು ಟಾರ್ಗೆಟ್ ಮಾಡ್ತೇವೆ ರೀಡರ್ಶಿಪ್ಗೆ, ಅದು ಟಿ ವಿ ಇರಲಿ, ರೇಡಿಯೋ ಇರಲಿ, ಪ್ರಿಂಟ್ ಇರಲಿ, ಆನ್ಲೈನ್ ಇರಲಿ, ಅಥವಾ ಯಾವುದೇ ಮೀಡಿಯಾ ಇರಲಿ, 5 ಜನರೇಷನನ್ನು ನಾವು ಟಾರ್ಗೆಟ್ ಮಾಡ್ತೇವೆ. 5 ಜನರೇಷನ್ ಯಾವುದಂತ ಗೊತ್ತಾ ನಿಮಗೆ? ನಂಬರ್ 1 ಜನರೇಷನ್ ಬೇಬಿ ಬೂಮರ್ಸ್ ಅಂತ. ಯಾರಿಗೆಲ್ಲ ಗೊತ್ತು ಬೇಬಿ ಬೂಮರ್ಸ್ ಅಂದರೆ ಏನಂತ? ಎಸ್, ಒಬ್ಬರಿಗೆ ಬೇಬಿ ಬೂಮರ್ಸ್ ಅಂದರೆ ಯಾರು 60 ಇಯರ್ ಆ್ಯಂಡ್ ಅಬವ್ ಇದ್ದಾರೆ ಅವರನ್ನು ಬೇಬಿ ಬೂಮರ್ಸ್ ಜನರೇಷನ್ ಅಂತ ಕರಿತೇವೆ. ಅವರು ಜಾಸ್ತಿಯಾಗಿ ಡಿಪೆಂಡ್ ಆಗುವುದು ಪ್ರಿಂಟ್ ಮೀಡಿಯಾ ಅಥವಾ ಟಿ ವಿ ಮೀಡಿಯಾ, ಇದ್ದಾರೆ, ಆನ್ಲೈನ್ ಮೀಡಿಯಾದಲ್ಲಿ ಕೂಡ ಇದ್ದಾರೆ. ಆದರೆ ಎಬೌವ್ 60 ಇಯರ್ ಓಲ್ಡ್ಗೆ ನಾವು ಬೂಮರ್, ಏನು ಬೇಬಿ ಬೂಮರ್ ಅಂತ ಹೇಳ್ತೇವೆ. ಸೆಕೆಂಡ್ ಜನರೇಷನ್ ಎಕ್ಸ್, ಜನರೇಷನ್ ಎಕ್ಸ್ನ ಏಜ್ ಲಿಮಿಟ್ ಗೊತ್ತಾ ನಿಮಗೆ? ಫ್ರಮ್ ಏಜ್ 45 and 60, ಈ ನಡುವೆ ಯಾರು ರೀಡರ್ಸ್ ವಿವರ್ಸ್ ಇದ್ದಾರೆ ಅವರನ್ನ ಜನರೇಷನ್ ಎಕ್ಸ್ ಅಂತ ಹೇಳ್ತಾರೆ. ನಾನು ಆ ಜನರೇಷನ್ ಎಕ್ಸ್ ಅಲ್ಲಿದ್ದೇನೆ. ಅವರು ಪ್ರಿಂಟ್ ಮೀಡಿಯಾದಿಂದ ಅವರ ಟ್ರಾನ್ಸಿಷನ್ ಇರ್ತದಲ್ಲ ಡಿಜಿಟಲ್ ಮೀಡಿಯಾಕ್ಕೆ, ಆ ಏಜ್ಗೆ ನಾವು ಏನ್ ಹೇಳ್ತೇವೆ, ಜನರೇಷನ್ ಎಕ್ಸ್ ಅಂತ ಹೇಳ್ತೇವೆ. ಮೂರನೇದು ಜನರೇಷನ್ ವೈ. ಜನರೇಷನ್ ವೈ ಅಂದ್ರೆ ಏಜ್ 29 ಇಂದ 44 ತನಕ, ಈ ಏಜ್ಗೆ ನಾವು ಟಾರ್ಗೆಟ್ ಮಾಡುವುದಕ್ಕೆ ಜನ್ ವೈ ಅಂತ ಹೇಳ್ತೇವೆ. ಇವರು ಏನಾಗಿದ್ದಾರೆ ಅಂದರೆ ಇಂಟರ್ನೆಟ್ ಬರುವಾಗ ಅವರು ಕೂಡ ಹುಟ್ಟಿಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಇಂಟರ್ನೆಟ್ ಬರುವಾಗ ಅವರು ಹುಟ್ಟಿದ್ದಾರೆ. ಸೊ ಅವರಿಗೆ ಆ ಪ್ರೀವಿಯಸ್ ನಮ್ಮಂಥ ಕಷ್ಟ ಗೊತ್ತಿಲ್ಲ. ಸೊ ಜನರೇಷನ್ ವೈ. ದೆನ್ ಜನರೇಷನ್, ನಾನು ಝಡ್ ಅಂತ ಹೇಳ್ತೇನೆ, ಕೆಲವರು ಝಿ ಅಂತ ಹೇಳ್ತಾರೆ, ಯಾವುದು ಸತ್ಯ ಅಂತ ಗೊತ್ತಿಲ್ಲ. ಆದರೆ ಜನರೇಷನ್ ಝಿ ಅಥವಾ ಜನರೇಷನ್ ಝಡ್,

0: right or wrong? Majority of you will agree with me. And there is one more generation that is called Generation Alpha. Generation Alpha is from 0 to 13. ಈ 0 to 13 ಏನಂದ್ರೆ ಮುಂದೆ ನಾನು ಡೆಫಿನೆಟ್ಲಿ ಹೇಳ್ತೇನೆ ಅವರಿಗೆ ಕೈಯಲ್ಲಿ ಪೆನ್ ಹಿಡಿಯುವ ಚಾನ್ಸೇ ಇಲ್ಲ. ಅವರು ಓದುವುದೇ ಈಗ ಸ್ಕ್ರೀನ್ನ ಮೇಲೆ, ಸ್ಕ್ರೀನ್ನ ಮೇಲೆ, ಮೊಬೈಲ್ ಸ್ಕ್ರೀನ್ ಇರಲಿ, ಟಿವಿ ಸ್ಕ್ರೀನ್ ಇರಲಿ ಅಥವಾ ಯಾವುದೇ ಸ್ಕ್ರೀನ್ ಇರಲಿ, ಅಲ್ಲಿಂದ ಅವರು ಸ್ಟಡಿ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಎಲ್ಲಾನು ಗೊತ್ತಿದೆ, ಎಲ್ಲ ಅಡ್ವಾನ್ಸ್ಡ್ ಡಿಜಿಟಲ್ ಫೆಸಿಲಿಟಿ ಅವರಿಗೆ ಇದೆ. ಸೊ ಈಗ ಮೀಡಿಯಾ, ನೀವು ನಾಳೆ ಜರ್ನಲಿಸಂ ನಿಮ್ಮ ಕೋರ್ಸ್ ಆಗಿ ನೀವು ಟಿವಿ ಅಥವಾ ಯಾವುದೇ ಮಾಧ್ಯಮಕ್ಕೆ ಬಂದರೆ ಈ 5 ನೆನಪಿಟ್ಕೊಳ್ಳಿ. ಈ 5 ಜನರೇಷನ್ನ ಆಡಿಯನ್ಸನ್ನ ಹೇಗೆ ಅಟ್ರಾಕ್ಟ್ ಮಾಡುವುದು, ಅವರಿಗೆ ಹೇಗೆ ಎಜುಕೇಟ್ ಮಾಡುವುದು, ಅವರನ್ನು ಹೇಗೆ ಕ್ಯಾಪ್ಚರ್ ಮಾಡುವುದು, ಅದು ನಿಮ್ಮ ಮನಸ್ಸಿನಲ್ಲಿರಲಿ. ಸೊ ನಾನು ನಿಮ್ಮ ಹತ್ರ ಇವತ್ತು ಹೇಳುವುದು, ಪ್ರಸ್ತುತ ಇವತ್ತಿನ ಆನ್ಲೈನ್ ಮಾಧ್ಯಮದ ಚಾಲೆಂಜ್ ಏನೆಂದರೆ ಫೇಕ್ ನ್ಯೂಸ್. ಅದರ ಬಗ್ಗೆ ಆಲ್ರೆಡಿ ನಮಗೆ ಗೊತ್ತು, ನಾನು ಅದನ್ನು ನಿಮಗೆ ಜಾಸ್ತಿ ಡೀಟೇಲ್ಡ್ ಆಗಿ ಹೇಳಬೇಕಂತ ಇಲ್ಲ. ಸೆಕೆಂಡ್ಲಿ, ನಮ್ಮ ಆನ್ಲೈನ್ ಮೀಡಿಯಾ ಇರಲಿ ಅಥವಾ ಇವತ್ತಿನ ಮಾಧ್ಯಮದಲ್ಲಿ ನಾವು ಫೇಸ್ ಮಾಡುವಂಥದ್ದು ಏನೆಂದರೆ ಈ ಕಾಂಪಿಟೀಷನ್. ಈ ಕ್ವಾಲಿಫೈಡ್ ಜರ್ನಲಿಸ್ಟ್ ಏನಿದ್ದಾರೆ ಅವರು ಅಮೆಚೂರ್ ಜರ್ನಲಿಸ್ಟ್ನೊಂದಿಗೆ ಒಂದು ಕಾಂಪೀಟ್ ಮಾಡುವಂಥ ಒಂದು ಪ್ರಸಂಗ ನಮ್ಮ ಮುಂದೆ ಬಂದು ನಿಂತಿದೆ. ಮತ್ತು ಥರ್ಡ್, ನಾವು ಪ್ರೆಸ್ನ ಓನರ್ ಆಗಲಿ, ನಮ್ಮ ಮೀಡಿಯಾದ ಓನರ್ ಆಗಲಿ ಅಥವಾ ಯಾರು ಇನ್ಚಾರ್ಜ್ ಆಗಲಿ, ರೆವೆನ್ಯೂ ಒಂದು ಚಾಲೆಂಜ್ ಆಗಿದೆ. ರೆವೆನ್ಯೂ ಒಂದು ಚಾಲೆಂಜ್ ಆಗಿದೆ, ಯಾಕೆಂದರೆ ಇವತ್ತು ತುಂಬಾ ಫ್ರೀ ಕಂಟೆಂಟ್ ನಮಗೆ ಆನ್ಲೈನಲ್ಲಿ ಸಿಗ್ತದೆ. ಆದ್ದರಿಂದ ಕೆಲವು ನ್ಯೂಸ್ ಪೇಪರ್ ನೋಡಬಹುದು, ಅದು ಸಬ್ಸ್ಕ್ರಿಪ್ಷನ್ ಬೇಸ್ ಆನ್ಲೈನಲ್ಲಿ ಸೇಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ದಿ ಹಿಂದೂ ನ್ಯೂಸ್ ಪೇಪರ್ ಇರಲಿ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಇರಲಿ, ಅವರ ಹತ್ರ ಫುಲ್ ಕಂಟೆಂಟ್ ನೀವು ಓದಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ವರ್ಷಕ್ಕೆ ಇಷ್ಟೇ ಹಣವನ್ನು ಕಟ್ಟಬೇಕು. ದೆನ್ ಕ್ವಾಲಿಟಿ ವರ್ಸಸ್ ನಂಬರ್ ನಾನು ಹೇಳಿದೆ. ಮತ್ತು ಕೊನೆಗೆ ನಾಯ್ಸ್ ವರ್ಸಸ್ ಡಿಸ್ರಪ್ಷನ್ ಇವತ್ತಿನ ಇನ್ನೊಂದು ಚಾಲೆಂಜ್. ಟಿವಿ ಚಾನೆಲಲ್ಲಿ ನೋಡಿ, 9 ನಾಯ್ಸ್ ಬಿಟ್ಟರೆ ಬೇರೆ ಏನನ್ನು ಕೂಡ ನಮಗೆ ಕೇಳಲಿಕ್ಕೆ ಆಗುವುದಿಲ್ಲ. ಸೊ ಇದು ಕೂಡ ನಿಮಗೆ ಮುಂದೆ ಹೋಗುವಾಗ ಒಂದು ಚಾಲೆಂಜ್. ಸೊ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಕಾಲಿನ ಬುಡಕ್ಕೆ ಬಂದು ನಿಂತಿದೆ. ಸೊ ಎಲ್ಲ ಸ್ಟೂಡೆಂಟ್ಸ್ ಹತ್ರ ನಾನು ಇಷ್ಟೇ ಹೇಳ್ತೇನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಹಿಯರ್, ಇಟ್ ಈಸ್ ಗೋಯಿಂಗ್ ಟು ರೂಲ್. ಇಫ್ ಯು ಡು ನಾಟ್ ಲರ್ನ್, ಡು ನಾಟ್ ಅಂಡರ್ಸ್ಟ್ಯಾಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಯು ಆರ್ ಗೋಯಿಂಗ್ ಟು ಬಿ ಆನ್ ಇಲ್ಲಿಟರೇಟ್ ಜರ್ನಲಿಸ್ಟ್, ಐ ವಿಲ್ ಟೆಲ್ ಯು. ಸೊ ಇಫ್ ಯು ಡೋಂಟ್ ನೋ ಅಬೌಟ್ ಆರ್ಟ್ AI, ಸ್ಟಾರ್ಟ್ ಲರ್ನಿಂಗ್, ಯೂಸ್ ಲರ್ನಿಂಗ್, ಬಿಕಾಸ್ ಇಟ್ ವಿಲ್ ಹೆಲ್ಪ್ ಯು. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಕೆಲವು ಪಾಯಿಂಟ್ಸನ್ನು ಈ ಟೈಮ್ ಲಿಮಿಟ್ನ ಮಧ್ಯೆ ನಿಮಗೆ ಹೇಳಿದೆ. ಈ ಅವಕಾಶಕ್ಕಾಗಿ ಪ್ರೆಸ್ ಕ್ಲಬ್ಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಜೈ ಹಿಂದ್.
1: ಇಷ್ಟವರೆಗೆ ಶ್ರೀ ವಾಲ್ಟರ್ ನಂದಳಿಕೆ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಈ ಕಾರ್ಯಕ್ರಮದಲ್ಲಿ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನ, ಭಾಗವತರು, ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಹಾಗೂ ಮದ್ದಳೆ, ಕುಮಾರ ಸುಬ್ರಹ್ಮಣ್ಯ ಭಟ್ ಒಳಕುಂಚ, ಚಂದ್ರಶೇಖರ ಗುರುವಾಯನಕೆರೆ. ಪಾತ್ರವರ್ಗದಲ್ಲಿ ಡಿ ಮನೋಹರ್ ಕುಮಾರ್, ವಿನೋದ್ ರೈ ಸೊರಕೆ, ತಿಲಕ್ ಹೆಗ್ಡೆ, ಡಿ ಸಂತೋಷ್ ಕುಮಾರ್, ಶಶಿಧರ ಬಾಚಕೆರೆ, ದಿವಾಕರ್ ರೈ, ದಿನೇಶ್ ಕೋಡಪದೌ, ಎಂಕೆ ರಮೇಶ್ ಆಚಾರ್ಯ, ಸಂಜಯ್ ಕುಮಾರ್ ಗೋಣಿಬೀಡು, ಕಡಬ ಶ್ರೀನಿವಾಸ್ ರೈ. ಈಗ ಶ್ರೀಮತಿ ಶ್ರೀಪತಿ ಈ ತುಳು ಯಕ್ಷಗಾನದ 8ನೇ ಕಂತು.
1: ಅಂಚಾಂದ ನಿನ್ನ ಅಪ್ಪೇನೆ ಆಣದ ರಾಮನ ಪೂಜಿ ನಿನ್ನ ಬುಡೆತಿಲ ಎಂಕ ಬರ್ಚಿ ನಿನ್ನ ಅಪ್ಪೇನು ಒಂಜಿ ಪುಗಿಯಲ್ಗೆ ಕಟ್ಟೋಣ, ನಿನ್ನ ಬುಡೆತಿನ ಬುಕ್ಕೊಂಜಿ ಪುಗಿಯಲ್ಗೆ ಕಟ್ಟೋಣ, ಬುಕ್ಕೊಂಜಿ ಮಲ್ಲ ಕಲ್ಲನ ಕಂಟೆಲ್ಗೆ ಕಟ್ಟೋಣ, ಕಾರ್ ಗೊಂಜಿ ಕರ್ಗಲ್ಲ ಕಟ್ಟೋಣ, ಹೋದು ಕಟ್ಟದ ಗುಡ್ಡಿಗಳಾಗಿ
2: ನರಮಣಿ ಸೋತು ತನಗೆ ಎತ್ತಿ ತಿರ್ತಿ ಜಪ್ಪೆ ಬಂದ್ಕೊಂಡು ಮಾರ್ಗದ ಬಳಿತಿನ ಕೈಕಂಜಿನೇ ಅಪ್ಪೆಂದ ಬಂದು ಇತ್ತಿನ ಈ ಜನ ಅಪ್ಪೇನೆ ನಂಕು ಕೊಲಿಯಲ್ಲ ಬಿದ್ದಂಡತ್ತ ಸೋತು ಬಿಟ್ಟಿಗೆ ನರಮಣಿ ಎತ್ತಿ ತಿರ್ತು ಬಂತೆ
1: ಇಂಚಿನ ದಾರಿದ್ರ್ಯ ಪತ್ತನಗಳು ಊರಡಿತೇರ್ ನನ್ನ ಬರ್ಸ ಬರುವ
2: ಬರುವ
1: ಅವ ಅಂಚವೈತೆ ದೂರ ನಂಕು ಬೋಡೇನೆ ಪಟ್ಟ ಪಟ್ಟದ ಮನೆ ಕಾಲಿಂಡು ಇರ್ದೂರ ಇತ್ತಿ ಯಾನ್ ಬತ್ತೇನ ಆಯ್ನ ಗೆಂದೇನ ಪಟ್ಟದ ಮನೆ ಖಾಲಿ ಆದುಂಡ ಅರಸು ಯಾನ ಅವರ
2: ಬಣ್ಣಾಗ ಬಂತು
1: ಕುಳ್ಳೇಲ ಬಿಡು ಪೂಜಾರು
2: ಕುಳ್ಳೇಲ ಬಿಡಲ ಯಾರು ಕುಳ್ಳೇಲ ಹೋಗುನತ್ತಣ್ಣ
1: ಇದೇ ಹೀರೇಗ
2: ಬೊಕ ಮಲ್ಲವ್ ಎಂಕನ್ ಅನ್ನ ತಂದು ಮಲ್ಲೇನ ತೋಜಾದ್ರೆ
1: ಮಂಡೆ ಸುತ್ತೋಂಡ್ರಿ ಇದೆ ಮಲ್ಲವ್ ಒಂದೊಂದು ಇದೆ ಹೀರೆ ಎಣ್ಣಿನ ಮಲ್ಲ ಮಂಡ ಈತೇನ
2: ಅದು ಎಂಕೇತ ಮಲ್ಲ ಯಾವ
1: ಮುಳುತುಳ್ಳಿ ಅವು ದೇವಸ್ಥಾನ ವಂಚಿತುಳ್ಳೆ ಅವಳು ಮಾರ್ಗ
2: ಆಪೇಕುಂದು ಮಲ್ಲವು
1: ಅವಳು ಸೂದೆ ಈ ಊರದ ಪರಿಮಿತಿ ಏತು ಮುಟ್ಟ ದೇವಸ್ಥಾನ ವಾಂಚ ಮಾರ್ಗ ಒಯಿಂಚಿ ಸೂದೆ ಈ ತೇಟು ಮಾತ್ರ ಒಯಿಂಚಿ ಒಣ ಗುಡ್ಡೆ ಅಂಚ ಈತಿ ಎಲ್ಲಿಯವರಂದೆ ಮಲ್ಲೆ ಅಂತ ಮನ್ಪುಜೀರಿ ಎಲ್ಲ ಎಲ್ಲವು ಅವು ಇತ್ತಿಲ್ಲ ಎಂಕೆ ಮಲ್ಲ ಮಲ್ಲ ಅವು ಇತ್ತಿಲ್ಲ ಈರೆಗೆ ಬಟ್ರೆ ಮಲ್ಲೇನು ತೋಚಾರೆ ಈರೆಗೂ ಕೊರಪೆ ಎಲ್ಲೇಟು ಬರ ಯಾಕೊಂದಿ ಇದನ್ನ ಲಕ್ಷಣ ಪಟ್ಟಾರ ಬಲ್ಲಿ ಈರೇಂಚಿನ ಬಂದ್ರೆ ಎನ್ನ ಮೋನೆ ತೂದು ಬಂದರು ಈ ಮೂಜು ಊರ ಉಳ್ಳ ಯಾಪಾರೊಂದು ಇಚ್ಚ ಮೂಜು ಒಂಜಿಯನ್ ನಾವು ಕೊಂಜ ಮುರಾಣಿ ಪಡೆಯಿನ ಇತ್ತೆಂದು ತಿಕ್ಕಿನ ಮೂಜು ಊರದ ಅರಸು ಯಾನ ಈರೇಗ ಮಲ್ಲೇನ ಮಂತು ಕರ್ಪಿನ
2: ಈ ಮುಕ್ಕಳು ಮಾತ ಏನಾನ ಮಲ್ಲೇನೆ ನೀರ ಅತಿ ಏನಾನ ಎಂಚಿನ ನೀರು ಮುಕ್ಕಿ ಏನೊಂದು ತೊಂಡಿ ಬುಡಿ ಬಟ್ಟಿಗೆ ಏನೊಂದು ಕಾಲು ತೊಂಡಿಗೆ ಬೂದಿ ಇದೆ ಮಂಗೆ ಬರ್ಬೋದು ಮಲ್ಲ ಮಲ್ಲ ಅಂದ್ರೆ ಹೆಚ್ಚಿನ ನೆಡ್ದು ಮಲ್ಲೆ ಕೊಲ್ಪೇಂತಿ ತೂಕ ಹಿಂಬಿಯಾದ ಮಲ್ಲೆ ಯಾರು ಕೊಡೋದು

ಬಿಟ್ಟು ಕರ್ಕೊಂಡು ನಿನ್ನೆ ಕರಿಮೇರೆ ಮನಸ್ಸು ಹೋಗ್ಬಿಟ್ಟಿದೆ. ನಿನ್ನ ಮೋನೆ ಪೂರ್ವಕ ಎಲ್ಲ ಜವನ ತೆಗೆದ ನೆನಪು ಹೋಗ್ಬಿಡು. ನಿನ್ನೆಲೆ ಕೊನೆ ಎಲ್ಲ ಜವನ ತೆಗಡಿ ಆಣಿತೆ ಕಣ್ಣಿಗೆ ತಾಕೊಂಡು ಅತ್ತು ಮರಕ್ಕೆ ತಾಕೊಂಡು ಅಂದಿತ್ತ ಮನಸ್ಸು ಇತ್ತು ಎನ್ನಡ ಸಾಗಿರ ಬೈದ್ದ.

0: ನೀರು ತುಂಡಾಬಿಡ ಇಜ್ಜಿ ಯಾನ್ ಮಲ್ಪಿಡ ಬೇಲೆ ನೀನ್ ಮಲ್ತ ಸಂತೋಷ ಅನ್ವಿಜ್ಞ ಪಟ್ಟದ ಮನೆ ಕಾಲದನ್ನು
1: ಪ್ರಾಯ ಅಂತ ಯಾವನು ನರಮನಿಗೆ ಮನುಷ್ಯತ್ವ ಅಂತ
0: ಹೋಗ್ಬೋದು
1: ಈ ಸೋತದ ಬಲ್ತಿನೇ ಇರ್ತಯ್ಯ
0: ಅಧಿಕಾರ ತತ್ನ ಆನಲವ ಗುರುಜಮ್ಮ
1: ಅಂದೆ ಇತ್ತ ಗೆಂದಿನಿಯರೇ ಆಯನೇ ಪಟ್ಟೋರು ಕುಲ್ಲೋ
2: ಅಮ್ಮ ಬಟ್ಟ

0: ಸರ್ಕಾರದ ವ್ಯಾಮೋಹವಾದ ಅಂಕದ ಗರಡಿಯನ್ನು ಕಾದಿನತ್ತೆ. ಎನ್ನ ಅಪ್ಪಿನ ಗೌರವ ಹರಿಯುಡು, ಎನ್ನ ಅಪ್ಪಿನ ಮಾನವ ಹರಿಯುಡು, ಈ ಮಣ್ಣದ ಜನಕಲು ನೆಮ್ಮದಿ ನಿಪ್ಪುಡು, ಐಕಬೋಡದ ಕಾದಿಯನೇ ಹೊರತು ಅಧಿಕಾರದ ವ್ಯಾಮೋಹ ಹೊಡತ್ತೆ. ಅಮ್ಮ, ಈ ರೇಂಕ ಸೌಭಾಗ್ಯ ಲಕ್ಷ್ಮಿ ನನ್ನ ಕೈಕು ಕೊಡ್ತಾರೆ. ಈ ಸೌಭಾಗ್ಯ ಲಕ್ಷ್ಮಿ ಎನ್ನ ಬದುಕು ಯಾನೊಂದು ಪಾತ್ರವನ್ನು ಒವ್ವೇ ಕಾರಣಗೂ ಯಾನ ನಮ್ಮಿನ ಮುಖಾಭಿಕನ ಹಾಜಾದಿ ಈ ಪತ್ರದ ಮನೆಯಲ್ಲಿ ಯಾನು ಕುಂಬಿಸಿ
1: ಮಗ. ಸ್ತ್ರೀಯಸ್ಯ ಚರಿತ್ರ ಪುರುಷಸ್ಯ ಭಾಗ್ಯ ಓದ್ದನ ಮಗ
2: ಓದುದಮ್ಮ
1: ಅಂತ ನರಮನಿ ಅಡ್ಡೆ ಪುನಃ ಏರಡ್ದೆ
2: ಕಣ್ಣವ್ದೆ
1: ಅವ್ ಇತ್ತೆ ಬಂತ
0: ಅಮ್ಮ. ಹಾನಿ
1: ಬಂದಿಂದ ಎಂಕೂ ಕೋಸಿ ಅವಡಂದ
0: ಅಮ್ಮ. ಯಾರ ಹಾನಿ ಬಂದಿನ ಪಾತ್ರ ಇತ್ತೆ ಇದೆ ನೆನಪಲ್ಪೆ ಅಪ್ಪಿಗೂ ಕೊರ್ಪ ಜಾಗೆ ಬೇತೆ ಆರಾಧನಾ ಮನೋಭಾವ ಬುಡೆದಿ ಬಂದ್ರಲ್ಲ ಹಾಲು ಹೃದಯ ಕುಲುನಾಲೆ ಹಾಲು ಸರ್ವಸ್ವಾದ ದೇಹೊಡೆ ಇಪ್ಪಲು ಅಪ್ಪೆಗೆ ಪೂಜನೀಯ ಭಾವ ಈರೆಗೆ ತೆರಿಪಾಡದ ಅಲರ್ಜಿ ಯಾನು ಮೋನೆಗೆ ತಕ್ಕ ಪಾತ್ರ ಹಾನಿಯೇ ಅನ್ಬಂಡೆ ಅಪ್ಪೇನ ಭಕ್ತಿ ತುಯ್ಯೇ ಬುಡದಿ ಆಯ್ನ ಮನಸ್ಸಿರು ದಿ ಬಂಡೆ
1: ಮಗ ಹಿರಿಯರ್ಲ ಕುಲ್ಲು ಜ್ವರ
0: ಇದ್ದಿ
1: ಯಾನ್ ಕುಲ್ಲೇರೇ ಬಿಡುತ್ತಿ
0: ಹಿರಿಯ ಅಧಿಕಾರ ಕುಲ್ವಾರಮ್ಮ ಅವೇ ಸಂತೋಷ.
1: ಯಾನ್ ನನ್ನ ಬಂದ್ಕಂಡ ಏತು ಸಮಯ ನಿಕಲ್ನ ಬುಡದಿ ಇರುವೆರ್ಲ ಏರು ದುಂಬು ಆಣು ಬಾಲೆ ಪೆದ್ದು ಬಾಲೆ ಆ ಆಣು ಬಾಲೆಗೆ ಮುಲ್ಪದ ಉತ್ತರಾಧಿಕಾರ.
0: ಅಮ್ಮ ಅಣ್ಣನ ಬಿಡದಿ ಎನ್ನ ಅತ್ತಿಗೆ ಆಣು ಬಾಲೆನೇ ಸುರುಕು ಬೆದ್ರು
2: ಎನ್ನ ಮೆಗ್ಗನ ಬಿಡದಿ ಆಣು ಬಾಲೆ ಅವಳು ನಮ್ಮ ಗೆತ್ತಮ್ಮ
1: ಇದ್ದ ಒಂಚೂರು ತಯಾರಾತ
2: ಎಂದು ಸುರು ಹೊತ್ತಂದು
0: ಅವಮ್ಮ.

சுருட்டு என்ன படுத்து பெற்ற என்ன மக கேமல் பதப்பட்டா.

0: ಬಟ್ಟೆಯಲ್ಲಿ ಕುಣಕೊಡು. ಹತ್ತಿಗೆ ಸಂತೋಷ ಹೊಡಿತೇರಿಂದ ನಾವೇ ನೆಮ್ಮದಿ. ಹತ್ತಿಗೆ ತೆಲ್ತೋದಿಪ್ಪುಡು, ಈಗ ತೆಲ್ತೋದಿಪ್ಪುಡು, ಎನ್ನ ಅಣ್ಣೆ ಬಣ್ಣ ಎಂಕ ಅಮ್ಮಗ ಸಮಾನ.
1: ಶ್ರೀಪತಿ ಈ ಬೆಜ್ಜೆ ತಮ್ಮ ಅಂತ ಜ್ಞಾನ ತೊರ್ನಲ್ಕಿಲ್ಲ. ಎಲ್ಲ ಅಮ್ಮರ ಪ್ರತಿರೂಪ ನಾನು ಎಣ್ಣಿ ಬಾಲೆ ಏನಾದ್ರು ಬುಕ್ಕ ಪುಟ್ಟು ನಾನು ಬಂದ್ಬಿಡ ಕೀಳರಿಮೆ ನಾನು ಮಾತ ಮದತ್ತೆ. ತನ್ನ ಫಲಗೋಸ್ಕರ ನಿನ್ನ ಮೆತ್ತಲ ಮುದ್ದೆ ತ್ಯಾಗ ಮಲ್ಪುಡ ಮನಸ್ಸು ನಿನ್ನ ದೇವರ ನಿನ್ನ ಲೆಕ್ಕನ ಪೇರು ಮನಸ್ಸದ ಇದನ್ನು ಹಾಳು ಮಲ್ಪುಡ ಕಟ್ಟಕ್ಕೆ ಏನು ಆಯ ಮಗ
0: ಸಮಾಧಾನ ಮಲ್ತಾನೆ ಪೂರ ಸರಿ ಆಗ್ಬೋದು. ಅತ್ತಿಗೆ ಸಮಾಧಾನ ಅವಡಿ ಲೆತ್ತದಪ್ಪು ಲೆತ್ತದಪ್ಪು. ದಾದಣ್ಣ ದಾದಣ್ಣ
1: ಶ್ರೀಪತಿ
0: ಅಣ್ಣ
1: ಈ ತಮ್ಮಲ್ಲ ತ್ಯಾಗದು ಬಿದ್ದಂತಿನ ನೀನೇ ನನಂಗಿ ಬಲ್ಲಿಡ ಕೆಟ್ಟ ಮಾಡಿನ ಪ್ರಯತ್ನ.
0: ದಾದವರನ್ನ ಎನ್ನ ಪ್ರಾಣ ಬೋಡ ನಿಕ್ಕೇನೆ ದಾದವ್ರ ನಿಕ್ಕ ಬೋಡ ತ್ಯಾಗ ಮಲ್ಪ
1: ಒಂಜಿ ಅರಮನೆಟ್ಟಿ ಬಾಲಲ್ಲಿ ನಿನ್ನ ಬಡಗಿಲ ಮೂಲೆ ಇಪ್ಪುಡಾಲೆ ನನ್ನ ಬಡಗಿಲ ಮೂಲೆ ಇಪ್ಪುಡಾಲೆ ನೀನಿಗ ಬಕ್ಕ ಈ ಬಾಲೆ ಎನ್ನ ಬಾಲೆ ಎಂದು ಊರ್ದಕ್ಕೆ ಗುರುತಿಸಬೇಕು
0: ಅಂದೆ
1: ಶ್ರೀಪತಿ. ಆ ಕಾರಣಗಳ ತತ್ತದಲ ಎನ್ನ ಪಲಾಯನ ಜೊತೆ ಟಿಪ್ಪುಣ ಬಾಲೆ ಎನ್ನ ಅಂದು ಬಣ್ಪುಣ ಪಾತ್ರ ಏರ್ದಲ ಪಣೆ ಪಣ್ಣದೆ ನಿನಗೆ ಭಾಷೆ ಕುರುಮ
0: ಕರುಣಾ

0: ಎನ್ನ ಕರ್ಲದ ಕೊಡಿ ನಿನ್ನ ಮಟ್ಟಿಲ್ಗೆ ಅನ್ಕುರಿಯ ಆಂಡಲಿಕ್ಕೆ ಎನ್ನ ನಿಂತ ನಂಬಿಕೆ ಇಜ್ಜಿ ಹೋದಾಂಡಲು ಯಾರು ಹೇಳಲ್ಲ ಪನು ಎಂದು ಇಜ್ಜಣ್ಣ ಯಾರು ನಿನ್ನ ಮೆಚ್ಚಿ ಆ ಕಾರಣಗಳು ಈ ಬಾಲನ ಎನ್ನ ಅಂದು ಎನ್ನ ಜೀವ ಬೋಪಡೆ ಬಿಟ್ಟ ಪನೆ ಅಣ್ಣ ಖಂಡಿತ ಪನೆ ಒಂದು ಪಾತ್ರ ನಿನ್ನ ಕೇಳ ಹತ್ತಿಗೆ ಬಾಲನ ಮಾನನಗ ಎನ್ನ ಬಾಲ ಹತ್ತಿ ಬರ್ಬಣ ಭಾವನೆ ಅವನಿಗೆ ತೋಚಿಲ್ಲ ಕತ್ತು ದಯಮಣ್ಣ ಈ ಬಾಲದ ಮನಸ್ಸಿಗೆ ಬೇರೆ ಅಂತ ಯಾರು ಜೀವಪ್ಪ ತಾಯ್ತಿಲ್ಲ
1: ನಮ್ಮರ್ಧ ಕೈ ನೀರ್ನಂಚಿನ ವಿಚಾರ ನೆಟ್ಟು ದೇವರೇ ನಮ್ಮನ್ನು ದುಂಬು ನಡಪದ ಕೊಡ ತಂದ ವೇತನಕ್ಕೆ ಪರಿಹಾರದ ತಾಲೂಕು ಮಗ
2: ಯಾ

0: ಇದುವರೆಗೆ ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ, ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನದ 8ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

0: ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

0: 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.
0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ತಾರಾಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಆಗಿಸುತ್ತಿರುವ ಭಾವ ಲಹರಿ.
2: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಅನುಗುಣ ಇತ್ತೆ ಕೆಲವು ಜಾನಪದ ಪದಕುಲಿನ ಕೇಂದ್ರ
3: ಪಾಡುಗ ಶಂಕರ

ಒಂದು ಕಟ್ಟ ಮುಂಡ ಸೊಂದೆ ವೈದ್ಯ ಕಟ್ಟ ಅಪ್ಪ ಪಿಲೀಲು ಎಲ್ಲ ಪಿಲೀಲಿನ ಒಂದು ಕಲ ಪಾಡು ಸೊಂದು ಕಟ್ಟ ಮುಂಡ ಸೊಂದೆ ವೈದ್ಯ ಕಟ್ಟ ಅಪ್ಪ ಪಿಲೀಲು ಎಲ್ಲ ಪಿಲೀಲಿನ ಒಂದು ಪಾವು ಲಾಗ ಮಾಡ ಮಂಜಿ ಗಾನ ದೇವ ಭಕ್ತ ಪಾವು ಲಾಗ ಮಾಡ ಮಂಜಿ ಗಾನ ದೇವ ಭಕ್ತ ಬಿಲಿನಲ್ಲಿರುವ ಶಂಕರ ಮಲಕ ಪಾಡುಗ

ಯಾರು ನಿಮ್ಮ ಹಾಸ್ಯ ಕಲಾವಿದೆ ಅರವಿಂದ್ ಬೋಳನಾಥ್ ಮಾತಾಡಿದ್ರೆ 107. ನಿಮ್ಮ ಎಫ್ಎಂ ಸಾರಂಗ ನಿಮ್ಗೆ ಮಾತಾಡಲಿಕ್ಕೆ ಏನೊಂದು ಹೇಳ್ಕೊಡು. ಇದು ಸಾರಂಗದ ರಂಗ ರಂಗದ ಬದುಕು.

ಸದಂಚಿ ನಿನ್ನ ದಿಟ್ಟಿ ಬೆಕ್ಕ ಸಮಯದಿಂದಲೇ ನಿನನೆ ತೂಪಿನ ಮಂದೆ ಕೈ ಮುಗಿಯುತ್ತೆ ಅಲಾ ಶಕ್ತಿ ಈ ಮೂಡುಂದೆ ಸಾಲದ ನಾಲ್ಕು ಸುತ್ತ ಸೆರುತ್ತೆ ನಿನ್ನ ಸಿರಿ ಮುರಿಗಂಧದ ತೊಂದರೆ

Yeah.

0: ಚಿತ್ರರಿತ ತುಳು ಪ್ರಸಾರಕ್ಕೆ ನೊಂದಿದ್ದರು. ಇಡಗು ಈ ಕಾರ್ಯಕ್ರಮ ಮುಗಿಂಡು. ನನ್ನ ದುಂಬುದ ತುಳು ಪ್ರಸಾರ ಕಾರ್ಯಕ್ರಮದ ತಿಕ್ಕುಗ ಆತನೇಟ ಮೋಕೆ ಉಪ್ಪಡು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗು ರಂಗದ ಬದುಕು.
1: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

Radio Sarang 107.8 FM.

Thank you.

Thank you.

Thank you.

ಹಾಡು ಮಾಡುವುದು ಸಾರ ಜನ ಮಾಡುವುದು.

ಹಾಡು ಕೇಳಿ ಮಾತಾಡ್ತಾ ಇದ್ದೀನಿ.